ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, FM ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ 5:58:17. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಈರಣ್ಣ ಕರ್ಲಿ ಮಾಡುವ ಶುಭ ಮುಂಜಾನೆಯ ನಮಸ್ಕಾರಗಳು. ಇಂದು ಸೋಮವಾರ, 2026 ಇಸ್ವಿಯ ಅಕ್ಟೋಬರ್ ತಿಂಗಳ 12 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಅಶ್ವಿಜ ಮಾಸದ 20 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕರ ಸೇವೆಯಲ್ಲಿ 25 ವರ್ಷಗಳ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ. ಇದು ದೆಹಲಿ ಕೇಂದ್ರದ ಕೊಡುಗೆ, ಬೆಂಗಳೂರು ಸಹ ಪ್ರಸಾರದಲ್ಲಿ. 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನೆ. ಪ್ರಾಯೋಜಕರು GSSSS ಮೈಸೂರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಂತರ 6:30 ಚಿಂತನ ನಾಗರಾಜ್ ಶರ್ಮಾ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ ಕೈಯಾರೆ ಕೆಯಣ್ಣೆರೈ ಅವರ ರಚನೆ ವೃಂದಗಾನದಲ್ಲಿ. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ. ಇಂದು ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರ್ ಕಾಲೇಜ್ ಮೈಸೂರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:50 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮುದ್ದುಕೃಷ್ಣ ಮತ್ತು ಸಂಗಡಿಗರಿಂದ ಜನಪದ ಗೀತೆ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ ಕ್ಷಾರಸೂತ್ರ. 8:35 ಭಾವಗೀತೆಗಳು. 9:00 ಮೈಸೂರು ವೃತ್ತಾಂತ ರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ. 9:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 10:02 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ. ಮಮದ ಮಹಾವಿದ್ಯೆ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನ ಕುರಿತಾದ ಸರಣಿ ಕಾರ್ಯಕ್ರಮ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಥಮ ಬಿಕೆ ಹಾಗೂ ನಿರಂಜನ್ ಬಿಎಸ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಪ್ರೇಮಲತಾ ಜಿ. ನಿರ್ಮಾಣ KL ರಾಜೇಶ್ವರಿ. 10:30 to 11:59 ವಿವಿಧ ಭಾರತಿ ಕಾರ್ಯಕ್ರಮದಿಂದ ವಿವಿಧ ಕಾರ್ಯಕ್ರಮಗಳು ಮೂಡಿಬರಲಿವೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ದಸರಾ ಹಬ್ಬ ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಲದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗಾಸನಗಳ ಪ್ರಾಮುಖ್ಯತೆ, ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ.

0: ಆಕಾಶವಾಣಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
2: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
0: ಕೇಳಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ.
3: ನವರಾತ್ರಿಯ 2ನೆಯ ದಿನವಾದ ಇಂದಿನ ಅಧಿದೇವತೆ ಬ್ರಹ್ಮಚಾರಿಣಿ. ಈಕೆಯು ಜ್ಞಾನ, ತಪಸ್ಸು ಮತ್ತು ಆತ್ಮಸಂಯಮದ ಪ್ರತೀಕ. ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಅದನ್ನು ಆಚರಿಸುವವಳು. ಬ್ರಹ್ಮಚಾರಿಣಿಯ ಸ್ವರೂಪ ಪೂರ್ಣ ಜ್ಯೋತಿರ್ಮಯ ಮತ್ತು ಭವ್ಯವಾದದ್ದು. ಇವಳ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವಿದೆ.
4: ಪಾಪನಾಶನ್ ಶಿವನ್ ಅವರ ರಚನೆ ಶಾರದೆ ವೀಣಾವಾದನ ವಿಶಾರದೆ. ಹಾಡುತ್ತಾರೆ ಎಲ್ ಅರ್ಚನಾ.

0: ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಪುತ್ರಿಯಾಗಿ ಹುಟ್ಟಿ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣವಾದ ತಪಸ್ಸು ಮಾಡುತ್ತಾಳೆ. ಮಳೆ ಬಿಸಿಲಿಗೆ ತನ್ನನ್ನು ಒಡ್ಡಿಕೊಂಡು ಬರೀ ಬಿಲ್ವಪತ್ರೆಗಳನ್ನು ತಿನ್ನುತ್ತಾ ಕೊನೆಯಲ್ಲಿ ನಿರಾಹಾರಿಯಾಗಿ ತಪಸ್ಸು ಮಾಡಿ ಶಿವನ ಕೃಪೆಗೆ ಪಾತ್ರಳಾಗುತ್ತಾಳೆ.
1: ಸಿದ್ಧಿಪ್ರದೆ ಶಾರದೆಯ ಸ್ತುತಿಯನ್ನು ಈಗ ಕೇಳೋಣ. ಶಾರದಾ ಸರಸ್ವತಿ. ಪಂಡಿತ್ ಯಶವಂತ ಮಹಾಲೆಯವರ ಈ ರಚನೆಯನ್ನು ಹಾಡಿದ್ದಾರೆ ಶ್ರೀಮತಿ ದೇವಿ.

0: ಸ್ವಾದಿಷ್ಠಾನ ಚಕ್ರದಲ್ಲಿ ನೆಲೆಯಾಗಿ ದೇವಿಯ ಕೃಪೆಯನ್ನು ಪಡೆದುಕೊಳ್ಳುತ್ತದೆ.
1: ತ್ಯಾಗರಾಜರ ಕೃತಿ ಮಾರವೈರಿ ರಮಣಿ ಮಂಜುಭಾಷಿಣಿ, ಹಾಡಿದ್ದಾರೆ ಪಿ ಸುರಭಿ.

0: ದೇವಿಯ ಶಕ್ತಿ, ಕರುಣೆ, ಜ್ಞಾನ ಮತ್ತು ದೈವಿ ಅನುಗ್ರಹವನ್ನು ಸ್ತುತಿಸುವ ಇನ್ನೊಂದು ಕೃತಿ
1: ಬಾಲ ತ್ರಿಪುರ ಸುಂದರಿ, ಗುರು ಸುರಜಾನಂದರ ರಚನೆ, ಹಾಡಿದ್ದಾರೆ MR ಸುಧಾ.

0: ದೇವಿ ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
2: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೆ? ಸದಾ ಒಳ್ಳೆಯ ಆಲೋಚನೆ.

0: ಲನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ದಸರಾ ಚಿಂತನ, ಡಾಕ್ಟರ್ ಮೈಸೂರು ನಾಗರಾಜು ಶರ್ಮಾ ಅವರಿಂದ.
1: ನವರಾತ್ರಿಯ 9 ದಿವಸಗಳಲ್ಲಿ ದೇವಿನ 9 ಬೇರೆ ಬೇರೆ ರೂಪಗಳಲ್ಲಿ ಆರಾಧಿಸೋದು ಸಂಪ್ರದಾಯ. ಹಾಗೇನೆ ಇವತ್ತು 2ನೇ ದಿವಸ ಆಗಿರೋದ್ರಿಂದ ದೇವಿಯ 2ನೇ ರೂಪ ಆಗಿರ್ತಕ್ಕಂತಹ ಬ್ರಹ್ಮಚಾರಿಣಿ ಸ್ವರೂಪದ ಲಕ್ಷಣಗಳಿಂದ ಪೂಜಿಸೋದು ಸಾಮಾನ್ಯ. ನವದುರ್ಗೆಯರ ಎಲ್ಲ 9 ರೂಪಗಳನ್ನ ಒಟ್ಟಾಗಿ ವರ್ಣಿಸುವ ಶ್ಲೋಕ ಹೀಗಿದೆ: ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರೀತಿ ಮಹಾಗೌರೀತಿ ಚಾಷ್ಟಕಂ ನವಮಂ ಸಿದ್ಧದಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ ಅನ್ನೋದು ಶ್ಲೋಕ. ಈ 9 ಹೆಸರುಗಳು ಮೇಲ್ನೋಟಕ್ಕೆ ಕಪೋಲ ಕಲ್ಪಿತ ಅಂತ ಅನಿಸಿದ್ರೂ ಸಹ ಒಂದು ಹೆಣ್ಣು ತನ್ನ ಜೀವನದಲ್ಲಿ ದಾಟಿ ಹೋಗೋ ವಿವಿಧ ಹಂತಗಳನ್ನ ಸಂಕೇತಿಸ್ತಕ್ಕಂತಹ ಸೂಚ್ಯಾರ್ಥಗಳಾಗಿವೆ ಅನ್ನೋದನ್ನು ನಾವು ಇದರಲ್ಲಿ ಪರಿಚಯಿಸ್ಕೊಳ್ಬೇಕಾಗಿದೆ. ನೆನ್ನೆ ಶೈಲಪುತ್ರಿಯಾಗಿ ಅಂದ್ರೆ ಒಂದು ಪುಟ್ಟ ಕೂಸಾಗಿ ಜನಿಸಿದಂತಹ ದುರ್ಗೆ ಇವತ್ತು ಶೈಶವದಿಂದ ಬಾಲ್ಯಾವಸ್ಥೆಗೆ ತಲುಪಿ ಬ್ರಹ್ಮಚಾರಿಣಿಯಾಗಿ ಸಾಧನಾ ಪಥದಲ್ಲಿ ಹೆಜ್ಜೆ ಹಾಕ್ತಾಳೆ. ನಾಳೆ ತನ್ನ ರೂಪನ ಸಂಬಲ ಸಾರ್ಥಕ್ಯ ಇವುಗಳನ್ನು ಪಡೆದುಕೊಳ್ಳತಕ್ಕಂತಹ ಚಂದ್ರಘಂಟ ಅನ್ನೋ ರೂಪದಲ್ಲಿ ಕಂಡುಬಂದು ಮುಂದಿನ ದಿನಗಳಲ್ಲಿ ಕೂಷ್ಮಾಂಡ ಅಂದ್ರೆ ಗರ್ಭವತಿ ಆಗುವ ಒಂದು ಹಂತ, ನಂತರ ಸ್ಕಂದಮಾತ ಅಂದ್ರೆ ಮಗುವನ್ನು ಹಡೆಯುವ ತಾಯಿಯಾಗುವ ಒಂದು ಹಂತ, ಈ ರೀತಿಯಾಗಿ ಚಿತ್ರಿತವಾಗಿ ಸಿದ್ಧಿದಾತ್ರಿಯಾಗಿ ತನ್ನ ಅವತಾರಗಳನ್ನು ಮುಂದುವರಿಸ್ತಾಳೆ. ಇವತ್ತಿನ ಆರಾಧ್ಯ ಸ್ವರೂಪಿಣಿಯಾದ ಬ್ರಹ್ಮಚಾರಿಣಿ ಅನ್ನೋ ಸ್ವರೂಪನ ನಾವು ಸ್ವಲ್ಪ ವಿಶೇಷವಾಗಿನೇ ಗಮನಿಸಬೇಕಾಗಿದೆ. ಕಾರಣ ಇದು ದೇವಿಯ ಸಾಮಾನ್ಯ ರೂಪದಿಂದ ಅಪಾರವಾದ ಭಿನ್ನತೆಯಿಂದ ಹೊಂದಿರತಕ್ಕಂತಹ ಒಂದು ವಿಶಿಷ್ಟ ರೂಪ ಅಂತಾನೆ ಹೇಳಬೇಕಾಗತ್ತೆ. ಪ್ರತ್ಯೇಕವಾಗಿ ಇವತ್ತಿನ ಬ್ರಹ್ಮಚಾರಿಣಿ ರೂಪದ ಲಕ್ಷಣಗಳನ್ನ ವಿವರಿಸುವ ಶ್ಲೋಕ ಹೀಗಿದೆ: ದಧಾನ ಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತಾಂ ಮಾಯಿ ಬ್ರಹ್ಮಚಾರಿಣ್ಯನುತ್ತಮ ಅನ್ನೋದೇ ಇವತ್ತಿನ ಆಧಾರ ಶ್ಲೋಕ. ಬ್ರಹ್ಮಚಾರಿಣಿ ಅಂದ್ರೆ ಇವತ್ತಿನ ಸಾಮಾನ್ಯ ಅರ್ಥದಲ್ಲಿ ಹೇಳೋ ತರಹ ಮದುವೆ ಆಗದೆ ಇರೋ ಹುಡುಗ ಅಥವಾ ಹುಡುಗಿ ಅನ್ನೋದನ್ನ ಬದಲು ಅದರ ಮೂಲ ಅರ್ಥ ಇರೋದು ಬ್ರಹ್ಮನನ್ನ ತಲುಪುವುದಕ್ಕೆ ಹೊರಟಿರ್ತಕ್ಕಂತಹ ಒಬ್ಬ ಪಯಣಿಗ ಅಂತಾನೆ ಹೇಳಿ, ಬ್ರಹ್ಮಚಾರಿಣಿ ಅಂದ್ರೆ ಒಬ್ಬಳು ಪಯಣಿಗಳು ಅಂತಾನೆ ಅರ್ಥೈಸಬೇಕಾಗತ್ತೆ. ಸಾಮಾನ್ಯವಾಗಿ ದುರ್ಗಾದೇವಿ ಚಿತ್ರಣದಲ್ಲಿ ಹಲವಾರು ತೋಳುಗಳನ್ನು ಹೊಂದಿರತಕ್ಕಂತಹ ರೀತಿಯಲ್ಲಿ ನಾವು ನೋಡೋದಾದ್ರೆ ಈಗಿನ ಬ್ರಹ್ಮಚಾರಿಣಿ ರೂಪದಲ್ಲಿ ದೇವಿ ಒಬ್ಬ ಸಾಮಾನ್ಯ ಮನುಷ್ಯಳಂತೆ ಕೇವಲ 2 ಕೈಗಳನ್ನು ಹೊಂದಿದ್ದು ಅದರಲ್ಲಿ ಬಲಗೈನಲ್ಲಿ ಅಕ್ಷಮಾಲೆ ಅಂದ್ರೆ ಜಪಮಾಲೆಯನ್ನ, ಎಡಗೈನಲ್ಲಿ ಕಮಂಡಲವನ್ನ ಹಿಡ್ಕೊಂಡಿರ್ತಾಳೆ. ಬರಿಗಾಲ್ನಲ್ಲಿ ಬಿಳಿ ಸೀರೆ ಉಟ್ಟು ನಡ್ಕೊಂಡು ಹೋಗ್ತಕ್ಕಂತಹ ಪಯಣಿಗಳಾಗಿದ್ದಾಳೆ ಇವಳು. ಈ ರೂಪದ ಅರ್ಥ ನಮ್ಮಲ್ಲಿ ಕೇವಲ ಆಸೆ ಆಕಾಂಕ್ಷೆಗಳು ಮಾತ್ರ ಇರುವುದಲ್ಲ, ಬದಲಿಗೆ ಅದನ್ನು ಸಾಧಿಸಿಕೊಳ್ಳಬೇಕಾದ್ರೆ ನಿಷ್ಠುರವಾದ ತಪಸ್ಸಿನ ಮೂಲಕ ಸಾಧನಾ ಪಥದಲ್ಲಿ ಸಾಗಿ ಸಿದ್ಧಿಯನ್ನು ಪಡೆಯಬಹುದು ಅನ್ನೋದೇ ಇದರ ಒಳ ಅರ್ಥ ಆಗಿದೆ, ದೇವಿ ರೂಪದ ಚಿತ್ರಣವೂ ಆಗಿದೆ. ದೇವಿ ಪಾರ್ವತಿ ಮಾಡಿದ ಮಹಾ ತಪಸ್ಸನ್ನ ಹಾಗೂ ಆ ಮೂಲಕವೇ ಪರಶಿವನನ್ನು ಪಡೆದುಕೊಳ್ಳೋ ಸಾಧನೆಯ ಸಂದರ್ಭವನ್ನ ಈಗ ಹೋಲಿಸಬಹುದು ಅಂತ ಅನಿಸುತ್ತೆ. ನಮ್ಮಂತಹ ಸಾಮಾನ್ಯ ಸಾಧಕರು ಸಿದ್ಧಿಯನ್ನು ಪಡ್ಕೋಬೇಕಾದ್ರೆ ಸದಾಚಾರ, ಸರಳತೆ, ತಪಸ್ಸು, ಏಕಾಗ್ರತೆ ಇದನ್ನೆಲ್ಲ ಅಳವಡಿಸಿಕೊಂಡು ಯಶಸ್ಸಿನ ಪಡೀಬೇಕು ಅನ್ನೋದೇ ಈ ಒಂದು ಬ್ರಹ್ಮಚಾರಿಣಿ ರೂಪದ ಗೂಢಾರ್ಥ ಆಗಿದೆ.
0: ಇದುವರೆಗೂ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:35. ಈಗ ಕೇಳಿ ದೇಶಭಕ್ತಿ ಗೀತೆ. ಕಯ್ಯಾರೆ ಕೆ ಎಣ್ಣೆ ರೇಯು ಅವರ ರಚನೆ, ವೃಂದಗಾನದಲ್ಲಿ.

ಇದುವರೆಗೆ ದೇಶಭಕ್ತಿ ಗೀತೆ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 6:40. ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಎಂದು ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
1: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ?
2: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್.
1: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ.
2: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ.
3: ಜಗತ್ ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರ ಹೃನ್ಮನ ತಣಿಸಲು ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. ಅದರ ಪಕ್ಷಿನೋಟ ನಿಮಗಾಗಿ.
4: ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರ ವತಿಯಿಂದ ದಸರಾ ಸಾಂಸ್ಕೃತಿಕ ಮಹೋತ್ಸವ 2026 ಉದ್ಘಾಟನೆ ಇಂದು ಸಂಜೆ 5 ಗಂಟೆಗೆ. ಸಂಜೆ 5:30 ಮೈಸೂರಿನ ಹೊನ್ನಾರು ಜನಪದ ಗಾಯಕರಾದ ಪ್ರೊಫೆಸರ್ ಪಿಕೆ ರಾಜಶೇಖರ್, ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಮತ್ತು ತಂಡದವರಿಂದ ಜನಪದ ಗೀತೆಗಳ ಗಾಯನ.

0: ಸಂಜೆ 6 ಗಂಟೆಗೆ ಹುಬ್ಬಳ್ಳಿಯ ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಮತ್ತು ವಿದ್ವಾನ್ ಕಿರಣ್ ಯಾವಗಲ್ ಅವರಿಂದ ತಬಲಾ ಜುಗಲ್ಬಂದಿ ಆಯೋಜಿತವಾಗಿದೆ.
1: ಸಂಜೆ 6:30ಕ್ಕೆ ಹುಬ್ಬಳ್ಳಿಯ ವಿದುಷಿ ವೈಷ್ಣವಿ ಹಾನಗಲ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಗಾಯನ.
0: ರಾತ್ರಿ 7 ಗಂಟೆಗೆ ಡಾಕ್ಟರ್ ವಸುಂಧರ ದೊರೆಸ್ವಾಮಿ ಅವರ ನೃತ್ಯ ಸಂಯೋಜನೆಯ ಭರತನಾಟ್ಯ ಕಾರ್ಯಕ್ರಮ ಮೈಸೂರು ಕಥಾ ಪ್ರದರ್ಶಿತವಾಗಲಿದೆ. ನಿರ್ದೇಶನ ವಿದ್ವಾನ್ ಸುಜಯ್ ಶಾನ್ ಭಾಗ್.
1: ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಹಳೆ ಡಿಸಿ ಕಚೇರಿ ಎದುರು ಇಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದ ಅಂಗವಾಗಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಭಾಗವಹಿಸಲಿದ್ದಾರೆ. ನಂತರ ಕನ್ನಡ ಪುಸ್ತಕ ಪ್ರಾಧಿಕಾರದ 12 ಕೃತಿಗಳ ಬಿಡುಗಡೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ನೆರವೇರಿಸಲಿದ್ದಾರೆ.
0: ಮೈಸೂರಿನ ರಂಗಾಯಣದಲ್ಲಿ ನಡೆಯುತ್ತಿರುವ ನವರಾತ್ರಿ ರಂಗೋತ್ಸವದ ಅಂಗವಾಗಿ ಇಂದು ಸಂಜೆ 6:30ಕ್ಕೆ ರಂಗಾಯಣದ ಭೂಮಿಗೀತದಲ್ಲಿ ವೈದೇಹಿ ವಿರಚಿತ ಮೂಕನ ಮಕ್ಕಳು ನಾಟಕ ಪ್ರದರ್ಶಿತವಾಗಲಿದೆ.
1: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026 ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಶ್ರೀಕೃಷ್ಣ ಪಾರಿಜಾತ ಬೊಂಬೆಯಾಟ ಪ್ರದರ್ಶನಗೊಳ್ಳಲಿದೆ.

ಅರಮನೆ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಮೈಸೂರಿನ ವಿದುಷಿ ಸ್ಮೃತಿ ರಮೇಶ್ ಮತ್ತು ತಂಡದವರಿಂದ ಭರತನಾಟ್ಯ, ಸಂಜೆ 4:30 ಇಮ್ತಿಯಾಜ್ ಸುಲ್ತಾನ್ ಮತ್ತು ತಂಡದವರಿಂದ ಕನ್ನಡ ಗಜಲ್ಗಳು, ಸಂಜೆ 5:00 ಬೆಂಗಳೂರಿನ ಹೊಳಸಾಲಯ್ಯ ಹೆಚ್ಸಿ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸಂಜೆ 6:00 ಮೈಸೂರಿನ ಡಾಕ್ಟರ್ ನಾಗರಾಜ್ ವಿ ಬೈರಿ ಮತ್ತು ತಂಡದವರಿಂದ ಸುಗಮ ಸಂಗೀತವನ್ನು ಆಯೋಜಿಸಲಾಗಿದೆ. ರಾತ್ರಿ 7:00 ರಘು ದೀಕ್ಷಿತ್ ಮತ್ತು ತಂಡದವರಿಂದ ತತ್ವ ಸಂಗೀತ,

0: ಕಾಲಿಗೆ.
1: ರಾತ್ರಿ 8:30 ಗಂಟೆಗೆ ಮೈಸೂರಿನ ಹರೀಶ್ ಪಾಂಡವ್ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ಫ್ಯೂಷನ್ ಆಯೋಜಿತವಾಗಿದೆ. ಜಗನ್ಮೋಹನ ಅರಮನೆಯ ಸಭಾಂಗಣದಲ್ಲಿ 5:00 ಗಂಟೆಗೆ ಮೈಸೂರಿನ ಮಾದೇಶ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದನ.

0: ಒಂಬತ್ತೂವರೆ ಗಂಟೆಗೆ ಬೆಂಗಳೂರಿನ ದೀಪಿಕಾ ಶ್ರೀಕಾಂತ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ಸಂಜೆ ಆರೂವರೆ ಗಂಟೆಗೆ ಮೈಸೂರಿನ ಲಕ್ಷ್ಮೀ ಎಸ್ ಹೆಗಡೆ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ ಏಳುವರೆ ಗಂಟೆಗೆ ಮೈಸೂರಿನ ಸರಸ್ವತಿ ಸಂಗೀತ ಶಾಲೆಯ ಮಹಾಲಕ್ಷ್ಮಿ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ ಎಂಟೂವರೆ ಗಂಟೆಗೆ ಬೆಂಗಳೂರಿನ ನೂಪುರ ಫೈನ್ ಆರ್ಟ್ಸ್ ಅಕಾಡೆಮಿಯ ಸದಸ್ಯರಿಂದ ನಾಟ್ಯ ತರಂಗ, ಕುಚ್ಚುಪುಡಿ ನೃತ್ಯ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ ಸಂಜೆ ನಾಲ್ಕೂವರೆ ಗಂಟೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಮೇಶ್ ಮತ್ತು ತಂಡದವರಿಂದ ವೀರಗಾಸೆ, ಸಂಜೆ ಐದು ಗಂಟೆಗೆ ಬೀದರ್ನ ಜಿ ಚಂದ್ರಕಾಂತ ಮತ್ತು ತಂಡದವರಿಂದ ಸುಗಮ ಸಂಗೀತ, ಸಂಜೆ ಐದೂವರೆ ಗಂಟೆಗೆ ಹೊಸಪೇಟೆಯ ಕುಮಾರಿ ರೀತಿಕಾ ತಿಪ್ಪೇಸ್ವಾಮಿ ಮತ್ತು ತಂಡದವರಿಂದ ಶಾಸ್ತ್ರೀಯ ನೃತ್ಯ, ಸಂಜೆ ಆರೂವರೆ ಗಂಟೆಗೆ ಮೈಸೂರಿನ ಸುಮತಿ ಕೆಆರ್ ಮತ್ತು ತಂಡದವರಿಂದ ರಂಗಗೀತೆಗಳು, ರಾತ್ರಿ ಎಂಟೂವರೆ ಗಂಟೆಗೆ ಬಾಗಲಕೋಟೆಯ ವಿಷ್ಣುಕುಮಾರ ಶ್ರೀಧರಪ್ಪ ಚಳಗೇರಿ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತವನ್ನು ಆಯೋಜಿಸಲಾಗಿದೆ. ಗಾನ ಭಾರತಿ ವೇದಿಕೆಯಲ್ಲಿ ಸಂಜೆ ಐದು ಗಂಟೆಗೆ ಬೆಂಗಳೂರಿನ ಹರಿಣಿ ಶ್ರೀಧರ್ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ, ಸಂಜೆ ಐದೂವರೆ ಗಂಟೆಗೆ ಚಿಕ್ಕಮಗಳೂರಿನ ಶ್ರೀದೇವಿ ಸಂಗೀತ ಕಲಾವೃಂದದ ಯಶೋಧ ಡಿ ಮತ್ತು ತಂಡದವರಿಂದ ಜನಪದ ಸಂಗೀತ, ಸಂಜೆ ಆರೂವರೆ ಗಂಟೆಗೆ ದಾವಣಗೆರೆಯ ವಿಖ್ಯಾತ್ ಮತ್ತು ತಂಡದವರಿಂದ ಕಂಸಾಳೆ, ರಾತ್ರಿ ಏಳೂವರೆ ಗಂಟೆಗೆ ಮೈಸೂರಿನ ವಿದುಷಿ ಸೌಮ್ಯ ರಾಣಿ ಎಸ್ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ ಎಂಟೂವರೆ ಗಂಟೆಗೆ ಶಿರಸಿಯ ಅರ್ಚನಾ ಹೆಗಡೆ ಮತ್ತು ತಂಡದವರಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ ಸಂಜೆ ನಾಲ್ಕು ಕಾಲು ಗಂಟೆಗೆ ಮಂಡ್ಯದ ಹರಿಧರ ಎಂಜಿ ಮತ್ತು ತಂಡದವರಿಂದ ವಾದ್ಯ ಸಂಗೀತ ಕಾರ್ಯಕ್ರಮ, ಸಂಜೆ 4:45ಕ್ಕೆ ಮೈಸೂರಿನ ಎಸ್ ರೇಖಾ ಭಟ್ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸಂಜೆ ಐದೂವರೆ ಗಂಟೆಗೆ ಬೆಂಗಳೂರಿನ ರಾಜ್ಕುಮಾರ್ ಮುದೋಬಿ ಮತ್ತು ತಂಡದವರಿಂದ ತಬಲಾ ವಾದನ, ಸಂಜೆ ಆರೂವರೆ ಗಂಟೆಗೆ ಬೆಂಗಳೂರಿನ ಕುಮಾರಿ ಮಾನ್ಯ ಡಿ ಮತ್ತು ತಂಡದವರಿಂದ ಭರತನಾಟ್ಯ, ರಾತ್ರಿ ಏಳೂವರೆ ಗಂಟೆಗೆ ರಾಯಚೂರಿನ ರತ್ನಾಕರ ಕಲಾತಂಡದವರಿಂದ ಭಾವಗೀತೆಗಳನ್ನು ಆಯೋಜಿಸಲಾಗಿದೆ. ಮೈಸೂರಿನ ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ ಸಂಜೆ ಐದು ಗಂಟೆಗೆ ಹರೀಶ್ ಮತ್ತು ತಂಡದವರಿಂದ ಪೂಜಾ ಕುಣಿತ, ಸಂಜೆ 5:30ಗೆ ಮೈಸೂರಿನ ಮಹದೇವು ಕೆಂಪಿಸಿದ್ದನಹುಂಡಿ ಮತ್ತು ತಂಡದವರಿಂದ ಕಂಸಾಳೆ, ಸಂಜೆ 5:30ಗೆ ಮೈಸೂರು ಜಿಲ್ಲಾ ಸೋಬಾನೆ ಪದ ಕಲಾವಿದರಿಂದ ಸೋಬಾನೆ ಪದಗಳು, ಸಂಜೆ 6:30ಗೆ ಕನ್ನಡ ಜನಪದ ಪರಿಷತ್ ಮೈಸೂರು ಕ್ಯಾತನಹಳ್ಳಿ ಪ್ರಕಾಶ್ ಎಚ್ ಅವರಿಂದ ಜನಪದ ಗೀತ ಗಾಯನ, ರಾತ್ರಿ 7:30ಗೆ ಪರಸ್ಪರ ಸಂಸ್ಥೆ ಮೈಸೂರು ಇಲ್ಲಿನ ಸದಸ್ಯರಿಂದ ನಾಲ್ವಡಿ ಗೀತ ಗಾಯನ, ರಾತ್ರಿ 8:30ಗೆ ಮೈಸೂರಿನ ಪ್ರಿಯಾ ಎಸ್ ಮತ್ತು ತಂಡದವರಿಂದ ಜನಪದ ಗೀತೆಗಳನ್ನು ಆಯೋಜಿಸಲಾಗಿದೆ. ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ವೇದಿಕೆಯಲ್ಲಿ ಸಂಜೆ 5:00ಗೆ ರಾಮನಗರದ ಸಂತೋಷ್ ಕುಮಾರ್ ಟಿಪಿ ಮತ್ತು ತಂಡದವರಿಂದ ಚಂಡೆವಾದನ, ಸಂಜೆ 5:30ಗೆ ಮಂಡ್ಯದ ಶಿವಗಂಗಾ ಸಾಂಸ್ಕೃತಿಕ ಯುವಕ ಸಂಘದ ಬಸವರಾಜು ಮತ್ತು ತಂಡದವರಿಂದ ಜನಪದ ಗಾಯನ, ಸಂಜೆ 6:30ಗೆ ಚನ್ನಪಟ್ಟಣದ ಭೈರವ ಎಸ್ ಮತ್ತು ತಂಡದವರಿಂದ ತತ್ವಪದಗಳು, ರಾತ್ರಿ 7:30ಗೆ ಸೋಮಾ ಡಿ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 8:30ಗೆ ಬೆಂಗಳೂರಿನ ಎಂಎನ್ ಸುರೇಶ್ ಮತ್ತು ತಂಡದವರಿಂದ ಮುದುಕನ ಮದುವೆ ಸಾಮಾಜಿಕ ನಾಟಕ ಪ್ರದರ್ಶನವಿದೆ. ಮೈಸೂರಿನ ಪುರಭವನ ವೇದಿಕೆಯಲ್ಲಿ ಬೆಳಿಗ್ಗೆ 10:00ಗೆ ಪೌರಾಣಿಕ ನಾಟಕ ದಕ್ಷಯಜ್ಞ ನಡೆಸಿಕೊಡಲಿದ್ದಾರೆ ಮೈಸೂರಿನ ವಡ್ಗಲ್ ರಂಗನಾಥಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. ಮಧ್ಯಾಹ್ನ 3:00ಗೆ ಪೌರಾಣಿಕ ನಾಟಕ ಸ್ಮಶಾನ ಕುರುಕ್ಷೇತ್ರಂ ನಡೆಸಿಕೊಡಲಿದ್ದಾರೆ ಹಾಸನದ ಸಂಸ್ಕೃತಿ ಟ್ರಸ್ಟ್ನ ಸದಸ್ಯರು. ಸಂಜೆ 6:00ಗೆ ಪೌರಾಣಿಕ ನಾಟಕ ಗಿರಿಜಾ ಕಲ್ಯಾಣ ನಡೆಸಿಕೊಡುವವರು ಮಲೈ ಮಹದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. ಕಿರು ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00ಗೆ ಬೆಂಗಳೂರಿನ ಕುಮಾರ್ ಸಿ ಮತ್ತು ತಂಡದವರಿಂದ ರಂಗಗೀತೆಗಳು, ಸಂಜೆ 6:30ಗೆ ಮಳವಳ್ಳಿಯ ರಂಗಬಂಡಿಯ ಸದಸ್ಯರಿಂದ ನಾಟಕ ಎಐ ಗಂಡ ಬ್ಲೂಟಿಕ್ ಹೆಂಡತಿ. ರಮಾ ಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 5:00ಗೆ ಮೈಸೂರಿನ ರವಿ ಎಡಿ ಮತ್ತು ತಂಡದವರಿಂದ ವಾದ್ಯ ಸಂಗೀತ, ಬಳ್ಳಾರಿಯ ರಂಗಜಂಗಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರಿಂದ ವಚನ ಸಂಗೀತ ಸಂಜೆ 5:00ಗೆ, ಸಂಜೆ 6:30ಗೆ ಮೈಸೂರಿನ ಸಂಗೀತ ಜಿಆರ್ ಮತ್ತು ತಂಡದವರಿಂದ ಸುಗಮ ಸಂಗೀತ, ರಾತ್ರಿ 7:30ಗೆ ಮೈಸೂರಿನ ಪಿನಾಕ ರಂಗ ತಂಡದ ಹೇಮಂತ್ ಎಸ್ ಮತ್ತು ತಂಡದವರಿಂದ ನಾಟಕ ಸೂತ್ರಗೊಂಬೆ ಪ್ರದರ್ಶಿತಗೊಳ್ಳಲಿದೆ. ನಟನ ರಂಗಮಂದಿರ ವೇದಿಕೆಯಲ್ಲಿ ಸಂಜೆ 6:30ಗೆ ಹಾಸನದ ಏಕತಾರಿ ಸಾಂಸ್ಕೃತಿಕ ಸಂಘಟನೆಯ ದೇವಾನಂದ್ ವರಪ್ರಸಾದ್ ಮತ್ತು ತಂಡದವರಿಂದ ನಾಟಕ ನನ್ನ ಜನಗಳು ಪ್ರದರ್ಶಿತವಾಗಲಿದೆ.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೆ ಶಿವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನೀವು ಸಿಲೆಬಸ್ ಮೀರಿದಂತಹ ಡಿಫರೆಂಟ್ ಎಂಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್

0: Engineering, Gokulam 3rd Stage, Mysuru, or visit vvce.ac.in.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. ಜನಪದ ಗೀತೆಗಳು. ಇಂದಿನ ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಮುದ್ದುಕೃಷ್ಣ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆ ಕೇಳಿರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆ. ಪ್ರಕಟಣೆಗಳು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
2: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
1: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
2: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
1: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
2: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಹಾಯವಾಣಿ 9449849350.
4: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:02 ಆಗುತ್ತದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೊದಲು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
3: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
4: ನಮ್ಮ ಆಹಾರದ ಒಂದಂಶ,
3: ನಮ್ಮ ಸಮಯದ ಒಂದಂಶ,
4: ನಮ್ಮ ಆದಾಯದ ಒಂದಂಶ,
3: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
4: ಆಗ ನಮ್ಮ ಬದುಕು ಪಾವನವಾಗುವುದು.
3: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ರಾಷ್ಟ್ರೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣ ದಿನ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವಿಂದು. ಈಗ ವಾರ್ತೆಗಳ ವಿವರ. ಹೊಸ ದಿಲ್ಲಿಯ ಭಾರತ ಮಂಟಪಂನಲ್ಲಿ ಇಂದಿನಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಶಾಲಾ ಮಕ್ಕಳಿಗಾಗಿ ನಡೆಯಲಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಆಯೋಜಿಸಿದ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಧಾರವಾಡ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳ 2 ಪ್ರತಿಭಾವಂತ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ.
1: ಶಾಲಾ ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್, ಮಿಲಿಯನ್ ಮೈಂಡ್ಸ್ ಆಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಹಾಗೂ ಧಾರವಾಡ ತಾಲೂಕು ಹೆಬ್ಬಳ್ಳಿಯ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಕನ್ನಡ ಶಾಲೆ ವಿದ್ಯಾರ್ಥಿನಿ ಭಾಗ್ಯ ಬಿಕ್ಕೋಜಿ ಹೊಸದಿಲ್ಲಿ ತಲುಪಿದ್ದಾರೆ. ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಈ ಸ್ಪರ್ಧೆಯ ಮುಖ್ಯ ಉದ್ದೇಶ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಪ್ರಾಚಾರ್ಯ ಜೆಜಿ ಸೈಯದ್ ಹಾಗೂ ಇನ್ಸ್ಪೈರ್ ಅವಾರ್ಡ್ ಜಿಲ್ಲಾ ನೋಡಲ್ ಅಧಿಕಾರಿ ಗೀತಾ ಚುಳಕಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ತಾವು ಸಿದ್ಧಪಡಿಸಿದ ಮಾದರಿ ಕುರಿತು ಮಾಹಿತಿ ನೀಡಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿನಿ ಭಾಗ್ಯ ಬಿಕ್ಕೋಜಿ.
2: ಎಲ್ಲರಿಗೂ ಶುಭೋದಯಗಳು. ನಾನು ಇನ್ಸ್ಪೈರ್ಡ್ ಅವಾರ್ಡ್ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸುತ್ತಿದ್ದೇನೆ. ನನ್ನ ಪ್ರಾಜೆಕ್ಟ್ ಹೆಸರು ಇ ಕೇರ್ ಫಾರ್ ಫುಡ್ ಸ್ಟೋರೇಜ್ ಗೋಡೌನ್. ಇದರ ಉದ್ದೇಶವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಿಗೆ ನಾವು ಸಂರಕ್ಷಣೆಯನ್ನು ಒದಗಿಸುವುದು. ಇದರ ಉಪಕರಣಗಳೇನೆಂದರೆ ಫಾರ್ಮ್ ಶೀಟ್, ರೇಡಿಯಂ, ಎಲ್ಇಡಿ ಬಲ್ಬ್, ಹ್ಯೂಮಿಡಿಟಿ ಸೆನ್ಸರ್, ಟೆಂಪರೇಚರ್ ಸೆನ್ಸರ್, ಬ್ಯಾಟರಿ, ವೈರ್ಗಳು ಇದರ ಉಪಕರಣಗಳಾಗಿವೆ. ಇದರ ಕಾರ್ಯವಿಧಾನವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಲ್ಲಿ ಬೆಂಕಿ ಮತ್ತು ಮಳೆಯಂತಹ ಅವಘಡಗಳಿಂದ ಆಹಾರ ಪದಾರ್ಥಗಳು ಹಾಳಾಗಿ ಹೋಗ್ತವೆ. ಇಂತಹ ಅವಘಡಗಳನ್ನು ತಪ್ಪಿಸೋಕೆ ನಾವು ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ಮಾದರಿ ತಯಾರಿಸಿದ್ದೇವೆ. ಧನ್ಯವಾದಗಳು.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ತಮ್ಮ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ನನ್ನ ಪ್ರಾಜೆಕ್ಟಿನ ಹೆಸರು ಅಧಿಕ ದೂರ ಪ್ರಯಾಣ ಮಾಡುವಾಗ ವಾಹನಗಳ ಟೈರ್ ಅತಿಯಾಗಿ ಬಿಸಿಯಾಗಿ ಸ್ಫೋಟಗೊಳ್ಳುವುದನ್ನು ತಡೆಗಟ್ಟುವುದು. ನನ್ನ ಪ್ರಾಜೆಕ್ಟ್ಗೆ ಬಳಸದಂತಹ ವಸ್ತುಗಳು ಥರ್ಮಿಸ್ಟರ್, ಆರ್ಡಿನೋ ಯುವೆನೋ, ಎಲ್ಸಿಡಿ ಡಿಸ್ಪ್ಲೇ, ಬಜರ್ ಮತ್ತು ರಿಲೇ. ಬಜರ್ ಮೂಲಕ ವಾಹನದ ಚಾಲಕನಿಗೆ ಎಚ್ಚರಿಕೆ ಕೊಡುತ್ತದೆ. ಎಲ್ಸಿಡಿ ಡಿಸ್ಪ್ಲೇಯಲ್ಲಿ ತಾಪಮಾನವನ್ನು ಹೆಚ್ಚಾಗುವುದನ್ನು ತೋರಿಸುತ್ತದೆ. ಇದರಿಂದ ವಾಹನದ ಚಾಲಕರು ಅಪಘಾತಗಳನ್ನು ತಡೆಗಟ್ಟಬಹುದು.
0: ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚಿನ ಗುರುತಿನ ಚೀಟಿಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಒಟ್ಟು ವಿತರಣೆಯಾದ 55 ಲಕ್ಷ ಕಾರ್ಮಿಕರ ಕಾರ್ಡ್ಗಳನ್ನು ಅಂಬೇಡ್ಕರ್ ಸೇವಾ ಕೇಂದ್ರದ ಯೋಜನೆ ಅಡಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಪರಿಶೀಲಿಸುತ್ತಿದ್ದಾರೆ ಎಂದರು. ಮರುಪರಿಶೀಲನೆ ಬಳಿಕ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹೊಸ ಕಾರ್ಡ್ ಒದಗಿಸಲಾಗುವುದು ಎಂದು ಸಚಿವ ಲಾಡ್ ಭರವಸೆ ನೀಡಿದರು. ಮಕ್ಕಳಲ್ಲಿ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಪಾಲಕರು ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರು ದಸರಾ ನಿಮಿತ್ತ ಭಾರತ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಮಾತನಾಡಿ, 95 ಪುಸ್ತಕ ಮಳಿಗೆಗಳಿದ್ದು ಈ ತಿಂಗಳ 21ರವರೆಗೆ ಪುಸ್ತಕ ಪ್ರದರ್ಶನ ನಡೆಯಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನವಾಗಿದ್ದು, ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ ಅಡಿ ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹ ಹವ್ಯಾಸದ ಬಗ್ಗೆ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
4: ಅಂಚೆ ಚೀಟಿ ಸಂಗ್ರಹಣೆ ಅಂದರೆ ಫಿಲಾಟಲಿ ಕೇವಲ ಒಂದು ಹವ್ಯಾಸವಲ್ಲ, ಅದು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳುವ ಜ್ಞಾನದ ಕಣಜವಾಗಿದೆ. ಪ್ರತಿಯೊಂದು ಅಂಚೆ ಚೀಟಿಯು ಮಹಾನ್ ವ್ಯಕ್ತಿಗಳು, ಐತಿಹಾಸಿಕ ಘಟನೆಗಳು, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ವನ್ಯಜೀವಿಗಳ ಕುರಿತಾದ ವಿಶೇಷ ಮಾಹಿತಿಯನ್ನು ನಮಗೆ ಪರಿಚಯಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕುತೂಹಲ, ಸೃಜನಶೀಲತೆ ಮತ್ತು ಕಲಿಕೆಯ ಆಸಕ್ತಿಯನ್ನು ಬೆಳೆಸುವಲ್ಲಿ ಅಂಚೆ ಚೀಟಿ ಸಂಗ್ರಹಣೆ ಮಹತ್ವದ ಪಾತ್ರ ವಹಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಈ ಹವ್ಯಾಸವನ್ನು ಉತ್ತೇಜಿಸಲು ಭಾರತೀಯ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಅಂಚೆ ಚೀಟಿ ಸಂಗ್ರಹಣದ ದಿನದ ಅಂಗವಾಗಿ ಧಾರವಾಡ ಅಂಚೆ ವಿಭಾಗದ ತಂಡವು ಸ್ಥಳೀಯ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಫಿಲಾಟಲಿಯ ಮಹತ್ವ ಹಾಗೂ ಅಂಚೆ ಚೀಟಿ ಸಂಗ್ರಹಣೆ ಆರಂಭಿಸುವ ವಿಧಾನಗಳ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿಗಳ ಕುರಿತ ರಸಪ್ರಶ್ನೆ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಲ್ಲಿ ನನ್ನ ಮನವಿ ಏನೆಂದರೆ, ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣೆಯ ಹವ್ಯಾಸವನ್ನು ಬೆಳೆಸೋಣ, ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ.
3: ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು ಜೀವಾಮೃತವಾಗಿ ನೀರು, ನೀರಿನ ಹಕ್ಕಿನ ಮೂಲಕ ಮಾನವ ಘನತೆಯನ್ನು ಎತ್ತಿಹಿಡಿಯುವುದು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನ ಆಯೋಜಿತವಾಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಮಾನವ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಜವಾಬ್ದಾರಿಯುಳ್ಳ ಶಾಸನಬದ್ಧ ಸಂಸ್ಥೆಯಾಗಿ ಮಾನವ ಹಕ್ಕು ಆಯೋಗ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತವಾದ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆ ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಸಾಗರಮಾಲಾ ಯೋಜನೆ ಅಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಸಾಗರಮಾಲಾ ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿ 2014ರಲ್ಲಿ ಇದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹ ಇಳಿಕೆಯಾಗಿದೆ. ಎಚ್ಐವಿ ಹಾಗೂ ಏಡ್ಸ್ ಕುರಿತ ಜನಜಾಗೃತಿಗಾಗಿ ಚಿತ್ರದುರ್ಗದಲ್ಲಿ ಇಂದು ರೆಡ್ ರಿಬನ್ ಮ್ಯಾರಥಾನ್ ಆಯೋಜಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ, ಕೆಗುಡಿ, ಪಿಜಿಪಾಳ್ಯ ಹಾಗೂ ಗೋಪಿನಾಥಂ ವನ್ಯಜೀವಿ ಸಫಾರಿಗಳಲ್ಲಿ ಇಂದಿನಿಂದ ಪ್ರವಾಸಿಗರು, ಚಾಲಕರು ಮತ್ತು ಗೈಡ್ಗಳ ಮೊಬೈಲ್ ಬಳಕೆಯನ್ನು ಅರಣ್ಯ ಇಲಾಖೆ ಸಂಪೂರ್ಣ ನಿರ್ಬಂಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ.

0: ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವಿಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಭಾವಗೀತೆಗಳು ಮೊದಲಿಗೆ ಕೇಳಿ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಒಂದು ಭಾವಗೀತೆ, ಹಾಡಿದ್ದಾರೆ ಸಿ ಅಶ್ವಥ್. ಸಂಗೀತ ಸಂಯೋಜನೆ ಸಿ ಅಶ್ವಥ್ ಅವರದು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಕೇಳಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಭಾವಗೀತೆ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:30. ಪ್ರಕಟಣೆಗಳು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ 2.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: क्या आपको किसी सरकारी विभाग से जुड़ी कोई शिकायत दर्ज करनी है
2: तो आपकी सहायता करेगी भारत सरकार के प्रशासनिक सुधार और लोक शिकायत विभाग के सीपी ग्राम्स पोर्टल पर समाधान दीदी.
1: समाधान दीदी 22 भारतीय भाषाओं में आपकी बात सुनती और समझती है. आपको बस अपनी शिकायत को बोलना है. समाधान दीदी की AI तकनीक आपकी शिकायत को सीधे सही मंत्रालय तक पहुंचाती है.
2: आज ही www.pgportal.gov.in पर जाएं और अपनी शिकायत दर्ज करें.
1: सारी शिकायतों का समाधान सीपी ग्राम की समाधान दीदी.
3: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
4: ಇದು ಆಕಾಶವಾಣಿ.
5: ಶಿಕ್ಷಣ, ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
4: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
5: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
4: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
5: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
4: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
5: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ, ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
4: ಸರ್ವೇ ಜನಾಃ ಸುಖಿನೋ ಭವಂತು,
5: ಬಹುಜನ ಹಿತಾಯ ಬಹುಜನ ಸುಖಾಯ. ಈ ಧ್ಯೇಯ ಹೊತ್ತ ಆಕಾಶವಾಣಿ
4: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
5: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.
6: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗುತ್ತದೆ. ಮೊದಲಿಗೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಭಾರತಕ್ಕೆ 14 ರನ್ಗಳ ಜಯ. ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳಿಂದ ಶಕ್ತಿ ಪಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಚೆನ್ನೈನ ಐಐಟಿ ಮದ್ರಾಸ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮಿಳುನಾಡಿನಾದ್ಯಂತ 13,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿ ರಾಷ್ಟಕ್ಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಿಸಿದ ಯೋಜನೆಗಳು ಇದರಲ್ಲಿ ಸೇರಿವೆ. ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತದ ಪೂನಮಲ್ಲೆ ಒಡಪಳನಿ ಮಾರ್ಗವನ್ನು ಪ್ರಧಾನಿ ಉದ್ಘಾಟಿಸಿದರು. ಇದೇ ವೇಳೆ ಚೆನ್ನೈನ ಜೈಗೋಪಾಲ್ ಗರೋಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲೂ ಅವರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಈ ವಲಯದ ವಿಸ್ತರಣೆಯು ಯುವಜನತೆಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸಬಾರದು ಹಾಗೂ ಸಂಚಾರ ನಿಯಮಗಳಿಗೆ ಅನುಗುಣವಾಗಿ ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಂಬಂಧಿತ ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಲಾಗಿರುವ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮರುಪರಿಶೀಲಿಸುವಂತೆ ಸೂಚಿಸಿರುವ ನ್ಯಾಯಾಲಯ ಕಾನೂನು ಮತ್ತು ಸುವ್ಯವಸ್ಥೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮೆಟ್ರೋ ಸೇವೆಗಳು ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಅಂತರ್ಜಾಲ ಸೇವೆಗಳು ತೊಂದರೆಯಿಲ್ಲದೆ ಮುಂದುವರಿಯುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಬೇಕು ಎಂದು ಸೂಚಿಸಿದೆ. ಇದೇ ವೇಳೆ ವಕೀಲರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಯಾವುದೇ ರೀತಿ ತಡೆ ಒಡ್ಡಬಾರದು ಎಂದು ಸ್ಪಷ್ಟಪಡಿಸಿದರು. ಸೌದಿ ಅರೇಬಿಯಾದ ರಿಯಾದ್ ನಗರದ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಟಿಸಿದೆ. ಕಳೆದ ಶನಿವಾರ ನಡೆದ ಈ ದಾಳಿಯಲ್ಲಿ ಸುಮಾರು 300 ಮಂದಿ ಗಾಯಗೊಂಡಿದ್ದು ಅವರಲ್ಲಿ 10 ಮಂದಿ ಭಾರತೀಯರು ಸೇರಿದ್ದಾರೆ. ಗಾಯಾಳುಗಳ ಸ್ಥಿತಿಗತಿ ಬಗ್ಗೆ ಸ್ಥಳೀಯ ಆಡಳಿತ ಮತ್ತು ಆಸ್ಪತ್ರೆ ಅಧಿಕಾರಿಗಳೊಂದಿಗೆ ಭಾರತೀಯ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದ್ದು ಪಾರ್ಥಿವ ಶರೀರವನ್ನು ಶೀಘ್ರದಲ್ಲೇ ಸ್ವದೇಶಕ್ಕೆ ರವಾನಿಸುವುದು ಸೇರಿದಂತೆ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದೆ. ರಿಯಾದ್ ವಿಮಾನ ನಿಲ್ದಾಣದ ದಾಳಿಯ ನಂತರ ಭಾರತೀಯ ರಾಯಭಾರ ಕಚೇರಿಯು ಕೈಗೊಂಡಿರುವ ತುರ್ತು ಕ್ರಮಗಳ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದ್ದು ಎಲ್ಲ ಬೆಳವಣಿಗೆಗಳ ಮೇಲೆ ಗಮನ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನೆಲೆಸಿರುವ ಭಾರತೀಯ ಪ್ರಜೆಗಳು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ಹಾಗೂ ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರಬೇಕೆಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ನಡೆಯುತ್ತಿರುವ ಘಟನೆಗಳಿಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ನಾಗರಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಅಧಿಕೃತ ಮಾಧ್ಯಮಗಳ ಮೂಲಕ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಎರಡನೇ ದಾಳಿ ನಡೆದಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟು 11 ಮಂದಿ ಗಾಯಗೊಂಡಿದ್ದಾರೆ. ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಒಪ್ಪಂದಕ್ಕೆ ಕ್ಷಿಪಣಿ ಅಪ್ಪಳಿಸಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸೌದಿ ಮಿಲಿಟರಿ ವಕ್ತಾರರು ತಿಳಿಸಿದ್ದಾರೆ. ಯೆಮೆನ್ನ ಹೌತಿ ಬಂಡುಕೋರರು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದ್ದು ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣಗಳು ಹಾಗೂ ವಾಯುಪ್ರದೇಶವನ್ನು ಬಳಸದಂತೆ ವಿವಿಧ ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯೆಮೆನ್ನಲ್ಲಿ ನಡೆಯುತ್ತಿರುವ ಆಂತರಿಕ ಯುದ್ಧದಲ್ಲಿ ಸರ್ಕಾರಿ ಪಡೆಗಳಿಗೆ ಸೌದಿ ನೀಡುತ್ತಿರುವ ಬೆಂಬಲ ಹಾಗೂ ಸನಾದಲ್ಲಿರುವ ವಿಮಾನ ನಿಲ್ದಾಣದ ಮೇಲೆ ಸೌದಿ ಪಡೆಗಳು ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಅವರು ಸಮರ್ಥಿಸಿಕೊಂಡಿದ್ದಾರೆ. ಹೋರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಮಾರ್ಷಲ್ ದ್ವೀಪಗಳ ಧ್ವಜ ಹೊಂದಿರುವ ಮತ್ತು 11 ಭಾರತೀಯ ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಎಂಟಿ ವಾಲ್ಥೆರ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದ್ದು ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೌಕೆಯಲ್ಲಿದ್ದ ಎಲ್ಲ 11 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಬಂದರು ಹಡಗು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಸೋಹಾರ್ ಲಂಗರು ಪ್ರದೇಶದಲ್ಲಿ 11 ಭಾರತೀಯರನ್ನು ಹೊಂದಿದ್ದ ಎಂಟಿ ಪೆಟ್ರೋ

0: ಟ್ವಿನ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ಪೈಕಿ 9 ಭಾರತ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ 2 ಭಾರತೀಯ ಪ್ರಜೆಗಳು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ನೌಕೆಗಳ ಮೇಲೆ ನಡೆದಿರುವ ದಾಳಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಂಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. 2014 ಅಕ್ಟೋಬರ್ 2 ಸ್ವತಃ ಪ್ರಧಾನಿಯವರೇ ಕಸಪುರಕ್ಕೆ ಹಿಡಿದು ರಸ್ತೆಗಿಳಿದು ಗಣ್ಯರ ಸೇವಾ ಅಭಿಯಾನವು ಕೇವಲ ಶೌಚಾಲಯ ನಿರ್ಮಾಣಕ್ಕೆ ಸೀಮಿತವಾಗದೆ ಸಾರ್ವಜನಿಕ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿದೆ. 2024 ಅಧ್ಯಯನದ ಪ್ರಕಾರ ನೈರ್ಮಲ್ಯ ಸುಧಾರಣೆಯಿಂದಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 70,000 ನವಜಾತ ಶಿಶುಗಳ ಜೀವ ಉಳಿಯುತ್ತಿದೆ. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಯೋಜನೆಯು ಶೌಚಾಲಯಗಳನ್ನು ಆರೋಗ್ಯ ಗೌರವ ಮತ್ತು ಮಾನವ ವಿಕಸನದ ಪ್ರಮುಖ ಸಾಧನಗಳನ್ನಾಗಿ ಪರಿವರ್ತಿಸಿದೆ. 4.5 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎರಡೂ ದೇಶಗಳು ಇಂಧನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದು ಇದು ತಕ್ಷಣವೇ ಜಾರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ತೈಲ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ನಿಲ್ಲಿಸಲು ಉಕ್ರೇನ್ ಸಿದ್ಧವಿದೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸ್ವಾಗತಿಸಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅವರ ಘೋಷಣೆ ನಂತರವೂ ರಷ್ಯಾ ಉಕ್ರೇನ್ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮುಂದುವರೆಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಉದ್ದೇಶದಿಂದ ಅಧ್ಯಕ್ಷ ಟ್ರಂಪ್ ಈ ಕ್ರಮ ಕೈಗೊಂಡಿದ್ದಾರೆ. ಇರಾನ್ ಯುದ್ಧದ ಪರಿಣಾಮ ಜಾಗತಿಕವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ರಷ್ಯಾದಿಂದ ಜಾಗತಿಕ ಮಾರುಕಟ್ಟೆಗೆ ಇಂಧನ ಪೂರೈಕೆ ಸುಗಮಗೊಳಿಸಲು ರಷ್ಯಾದ ತೈಲ ಸ್ಥಾವರಗಳ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಟ್ರಂಪ್ ಉಕ್ರೇನ್ ಮೇಲೆ ದಾಳಿ ಒತ್ತಡ ಹೇರುತ್ತಿದ್ದಾರೆ. ಈ ಕುರಿತು ರಷ್ಯಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 3ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು 14 ರನ್ಗಳಿಂದ ಮಣಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 223 ಗಳಿಸಿತು. ಅಭಿಷೇಕ್ ಶರ್ಮಾ 30 ಎಸೆತಗಳಲ್ಲಿ 69 ರನ್ ಗಳಿಸಿ ಗಮನಾರ್ಹ ಪ್ರದರ್ಶನ ನೀಡಿದರು. 224 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 209 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ 3 ವಿಕೆಟ್ ಕಬಳಿಸಿದ ಅರ್ಷದೀಪ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದೆ. ಸರಣಿಯ 4ನೇ ಪಂದ್ಯ 5/14 ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಸರಣಿ 3ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 7:45. ನಮ್ಮಲ್ಲಿಂದ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ನಿಶ್ಶಬ್ದ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ರಜೇಶ್. ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥನ್, ಸಾಹಿತ್ಯ ಕೆ ಈಶ್ವರ್ ಪ್ರಸಾದ್ ಅವರದು.

0: ಎಲ್ಐಸಿ ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ನಮ್ಮ ಮುಂದಿನ ಗೀತೆ ವಿಜಯದಶಮಿ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಮನ್ ಮತ್ತು ಸ್ವರ್ಣಲತಾ. ಸಂಗೀತ ಸಂಯೋಜನೆ ದೇವ, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್ ಅವರದು.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ.

0: ಆಯುಷ್ ವಾಣಿ.
1: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ವೈದ್ಯಕೀಯ ಹಾಗೂ ಶಲ್ಯ ವಿಜ್ಞಾನಕ್ಕೆ ಆಯುರ್ವೇದದ ಕೊಡುಗೆ ಎಂದೇ ಕರೆಯಲ್ಪಡುವ ಕ್ಷಾರಸೂತ್ರದ ಬಗ್ಗೆ ಚರ್ಚಿಸೋಣ. ವೈದ್ಯಶಾಸ್ತ್ರದಲ್ಲಿ ಭಗಂಧರ ಅಂದರೆ ಫಿಸ್ಟುಲ, ಹೆಮರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಕಾಯಿಲೆಗಳು ತಲತಲಾಂತರದಿಂದಲೂ ಕ್ಲಿಷ್ಟಕರವಾದ ಸಮಸ್ಯೆ. ಇಂತಹ ಸಮಸ್ಯೆಗಳಿಗೆ ಅಡ್ಡ ಪರಿಣಾಮ ಇಲ್ಲದೆ ಕಡಿಮೆ ನೋವು ಹಾಗೂ ಕಡಿಮೆ ರೆಸ್ಟ್ನಲ್ಲೇ ಗುಣಮುಖ ಮಾಡಬಲ್ಲ ವಸ್ತು ಎಂದರೆ ಅದು ಕ್ಷಾರಸೂತ್ರ. ನೋಡಲು ಅದು ಒಂದು ದಾರ, ಆದರೆ ಪರಿಣಾಮ ಮಾತ್ರ ವಾಸಿಯಾದವನೇ ಹೊಗಳಬಲ್ಲ. ಕ್ಷಾರಸೂತ್ರ ಅಂದರೆ ಏನು ಹಾಗಿದ್ರೆ? ಕ್ಷಾರಸೂತ್ರ ಎಂದರೆ ಔಷಧಯುಕ್ತ ದಾರ. ಔಷಧ ಅಂದರೆ ಸಾಮಾನ್ಯ ಔಷಧನ ಅಲ್ಲ, ಮೂರು ಘಟಕ ಇರುತ್ತೆ. ಮೊದಲನೆಯದು ಸ್ನೂಹಿ ಕ್ಷೀರ ಅಥವಾ ಕಳ್ಳಿಗಿಡದ ಹಾಲು ಅಂತ ನಾವು ಕರಿತೇವೆ. ಎರಡನೆಯದು ಅರಿಶಿನ ಪುಡಿ, ಅಪಮಾರ್ಗ ಕ್ಷಾರ ಅಥವಾ ಉತ್ತರಣೆಯ ಕ್ಷಾರೀಯ ಔಷಧ. ಈ ಒಂದೊಂದು ಔಷಧವು ನಮ್ಮ ಶರೀರದ ಜೀವಕೋಶಗಳ ಮೇಲೆ ವಿಶಿಷ್ಟವಾದ ಹೀಲಿಂಗ್ ಪ್ರಭಾವವನ್ನ ಹೊಂದಿದೆ. ಹಾಗಿದ್ರೆ ಈ ಕ್ಷಾರಸೂತ್ರವನ್ನ ಹೇಗೆ ತಯಾರು ಮಾಡುತ್ತಾರೆ? 21 ದಿನ 21 ಲೇಯರ್ ಅಥವಾ ಎಳೆಯಾಗಿ ಕ್ಷಾರಸೂತ್ರ ನಿರ್ಮಾಣ ಆಗುತ್ತೆ. ಮೊದಲು 11 ದಿನ ಅಥವಾ 11 ಎಲೆಗಳು ಸ್ನೂಹಿ ಕ್ಷೀರ ಅಥವಾ ಗುಗ್ಗುಳು ಇಂದ ಕೂಡಿರುತ್ತೆ. ಎರಡನೆಯ ಎಳೆಗಳು ಸ್ನೂಹಿ ಕ್ಷೀರ ಮತ್ತು ಅಪಮಾರ್ಗದ ಕ್ಷಾರದಿಂದ ಕೂಡಿರುತ್ತೆ. ಹಾಗೂ ಕೊನೆಯ 3 ಪದರತ್ವ ಎಳೆಗಳು ಅಪಮಾರ್ಗ ಕ್ಷೀರ ಮತ್ತು ಹರಿದ್ರೆಯಿಂದ ಕೂಡಿರುತ್ತೆ. ಹಾಗಾಗಿ 21ನೇ ದಿನ ನಮಗೆ ಒಂದು ಕ್ಷಾರಸೂತ್ರ ಸಿದ್ಧವಾಗುತ್ತೆ. ಕ್ಷಾರಸೂತ್ರ ಹೇಗೆ ಬಳಕೆ ಮಾಡುವಂತದ್ದು ಅಂತ ನೋಡಿದ್ರೆ, ಮೊದಲೇ ಹೇಳಿದ ಹಾಗೆ ಮುಖ್ಯವಾಗಿ ನಾಡೀವ್ರಣದಲ್ಲಿ ಅಥವಾ ಫಿಸ್ಟುಲಾ ಅಥವಾ ಏನೋದಲ್ಲಿ ಮತ್ತು ಪೈಲಿಸ್ ನಲ್ಲಿ ಇದರ ಮುಖ್ಯವಾದ ಟ್ರೀಟ್ಮೆಂಟ್ ಅನ್ನು ನಾವು ಮಾಡ್ತೇವೆ. ಪೈಲಿಸ್ ನಲ್ಲಿ ಉಪಯೋಗಿಸಿದ ಕ್ಷಾರಸೂತ್ರ ಪೈಲ್ಸ್ ರಕ್ತನಾಳಗಳೇನಿದೆಯೋ ಅದನ್ನ ಪೂರ್ತಿಯಾಗಿ ಸುಟ್ಟು ಬುಡ ಸಮೇತ ಗುದಮಾರ್ಗದಿಂದ ಉದುರಿ ಹೋಗೋ ಹಾಗೆ ಮಾಡುತ್ತೆ. ಇನ್ನು ಈ ಫಿಸ್ಟುಲಾ ಏನೋ ಅಥವಾ ಭಗಂಧರ ಕಾಯಿಲೆಯಲ್ಲಿ ನಾವು ಏನು ಕ್ಷಾರಸೂತ್ರವನ್ನ ಉಪಯೋಗಿಸುತ್ತೇವೋ ಅದು ಇತರೆ ವೈದ್ಯ ಪದ್ಧತಿಯಲ್ಲಿ ಅದರ ಗುಣಮುಖ ಮಾಡುವಂತದ್ದು ಸ್ವಲ್ಪ ಕ್ಲಿಷ್ಟಕರವಾಗಿದ್ದು, ನಮ್ಮ ಕ್ಷಾರಸೂತ್ರ ನಾವು ಬಳಸಿದಾಗ ಅದು ಒಂದು ಕಡೆಯಿಂದ ಅದು ವಾಸಿಯಾಗುತ್ತಾ ಬರುತ್ತೆ, ಇನ್ನೊಂದು ಕಡೆ ಅದರ ಹೊಸ ಜೀವಕೋಶಗಳು ಅಲ್ಲಿ ರಿಪ್ಲೇಸ್ ಆಗುವುದರಿಂದ ಟ್ರೀಟ್ಮೆಂಟ್ ಬಹಳ ಸುಲಭದಲ್ಲಿ ಆಗುವಂತದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಲ್ಲಿ ಉತ್ತರಣೆಯ ಒಂದು ಕ್ಷಾರ ಏನಿದೆಯೋ ಅದು ಭಗಂಧರ ಭಾಗದಲ್ಲಿ ಕೀವನ್ನ ತಡೆಗಟ್ಟುತ್ತೆ. ಇನ್ನು ಅರಿಶಿಣದ ಪುಡಿ ಏನಿದೆಯೋ ಅದು ಜೀವಕೋಶಗಳ ರೀಜನರೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ಈ ಕಳ್ಳಿ ಗಿಡದ ಹಾಲೇನಿದೆಯೋ ಅದು ತುಂಬಾ ತೀಕ್ಷ್ಣವಾಗಿರುವ ಕಾರಣ ಅಲ್ಲಿ ಯಾವುದೇ ತರದ ಪಸ್ಸನ್ನ ಶೇಖರಣೆ ಆಗದೆ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಹಾಗೂ ಅದರ ತೀಕ್ಷ್ಣತೆಯಿಂದಾಗಿ ಈ ಜೀವಕೋಶಗಳ ರೀಜನರೇಷನ್ ಅಲ್ಲಿ ಹೆಲ್ಪ್ಫುಲ್ ಆಗುವಂತದ್ದು. ಹಾಗಾಗಿ ಕ್ಷಾರಸೂತ್ರದಿಂದ ಈ ಭಗಂಧರ ಕಾಯಿಲೆ ವಾಸಿಯಾದಲ್ಲಿ ಇನ್ನೊಮ್ಮೆ ಆ ಜಾಗದಲ್ಲಿ ಭಗಂಧರ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ, ಕೇವಲ ನಗಣ್ಯ ಅಂತ ಹೇಳ್ಬೋದು. ಇಂತಹ ಹಲವಾರು ವಿಶಿಷ್ಟ ಗುಣಗಳನ್ನು ಹೊಂದಿರುವ ಕ್ಷಾರಸೂತ್ರದ ಬಳಕೆ ಫಿಸ್ಟುಲಾ ಕಾಯಿಲೆ ಇದ್ದವರು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಶ್ರೋತೃಗಳೇ ನಮಸ್ಕಾರ.
0: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕ್ಷಾರಸೂತ್ರ ಕುರಿತು ಮಾಹಿತಿ ತಿಳಿಸಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8:35. ಭಾವಗೀತೆಗಳು. ಮೈಸೂರು ಮಲ್ಲಿಗೆಯ ಭಾವಗೀತೆಗಳನ್ನು ಕೇಳಿರಿ. ಮೊದಲಿಗೆ KS ನರಸಿಂಹಸ್ವಾಮಿ ಅವರ ರಚನೆಯ ಒಂದು ಭಾವಗೀತೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಮತ್ತು ಸಂಗೀತ ಸಂಯೋಜನೆ C. ಅಶ್ವಥ್ ಅವರದು.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 9 ಗಂಟೆ ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
1: ಆಕಾಶವಾಣಿ ಮೈಸೂರು ವೃತ್ತಾಂತ ರಂಗ, ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ.

0: ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
1: ಮೈಸೂರು ನಗರದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತೊಂದು ವೃತ್ತ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವೃತ್ತ. ಇದನ್ನ ಕ್ಯಾರ್ ಸರ್ಕಲ್ ಅಂತ ಕರಿತೀವಿ.
2: ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.
1: ಇದು ನಮ್ಮ ದೇವರಾಜ ಅರಸು ರಸ್ತೆ, ಸಯಾಜಿರಾವ್ ರಸ್ತೆ, ಹೊಸ ಸಯಾಜಿರಾವ್ ರಸ್ತೆ ಮತ್ತು ಆಲ್ಬರ್ಟ್ ವಿಕ್ಟರ್ ರಸ್ತೆ, ಈ ನಾಲ್ಕು ರಸ್ತೆಗಳು ಸೇರುವ ಮಧ್ಯಭಾಗದಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತ ಇದೆ. ಶಿಲ್ಪ ಅದರ ಮಧ್ಯದಲ್ಲಿ ಮಾಡಿಟ್ಟಿದ್ದಾರೆ. ಇದು 1952 ಈ ಶಿಲ್ಪದ ಇನಾಗರೇಷನನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಬಂದು ಮಾಡಿದರು. ಈ ಶಿಲ್ಪವನ್ನು ಮಾಡಿದಂತಹವರು ಕಾಮತ್ ಅಂತಕ್ಕಂತಹವರು. ಇದು ಬಹಳ ಆಕರ್ಷಕವಾಗಿದೆ. ಇದಕ್ಕೂ ಸಹ ಒಳ್ಳೆಯ ಮಂಟಪವನ್ನು ಮಾಡಿದ್ದಾರೆ. ಆ ಮಂಟಪಕ್ಕೆ ಹತ್ತಿ ಹೋಗಲಿಕ್ಕೆ ಒಳ್ಳೆಯ ಹಂತಗಳನ್ನು ಮಾಡಿದ್ದಾರೆ ನಾಲ್ಕು ದಿಕ್ಕಿನಿಂದಲೂ. 1952 ವಿಶ್ವೇಶ್ವರಯ್ಯನವ್ರನ್ನ ವಿಶೇಷವಾಗಿ ಇದರ ಇನಾಗ್ರೇಷನ್ಗೆ ಕರೀತಾರೆ. ಅವರು ಬರುವಾಗಲೇ ಹೇಳ್ತಾರೆ, ನಾನು ನನ್ನ ಕಾರನ್ನು ಅರಮನೆ ಹತ್ರ ನಿಲ್ಲಿಸಿ ಬರೀ ಕಾಲಲ್ಲಿ ನಾನು ನಡ್ಕೊಂಡು ಬಂದು ಈ ವೃತ್ತದ ಇನಾಗ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಶ್ಚರ್ಯ ಪಟ್ಬಿಡ್ತಾರೆ ಎಲ್ಲ, ಈ ವಯಸ್ಸಲ್ಲಿ ಪಾಪ ಹಿಂಗೆ ನಡ್ಕೊಂಡು ಬರ್ತಾರೆ ಇವರು ಅಂತ. ಹಾಗೇ ಬಂದು ಇದನ್ನು ಅಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಅಂದರೆ 1952 ಮೊದಲು ಇಲ್ಲಿ ಒಂದು ಫೌಂಟನ್ ಇತ್ತು. ಇದನ್ನು ಎಲಿಗೆಂಟ್ ಫೌಂಟನ್ ಅಂತ ಕರೀತಾರೆ. ಇದನ್ನು ಈ ಫೌಂಟನನ್ನು ಅಲ್ಲಿಂದ ಸ್ಥಳಾಂತರ ಮಾಡಿದ್ರು. ಸ್ಥಳಾಂತರ ಮಾಡಿ ನಾನು ನಮ್ಮ ಜೆ ಕೆ ಗ್ರೌಂಡ್ಸು ಧನ್ವಂತರಿ ರಸ್ತೆ ಸೇರುವ ಒಂದು ಮೂಲೆಯಲ್ಲಿ ಎಲಿಗೆಂಟ್ ಫೌಂಟನನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಫೌಂಟನ್ ಸರ್ಕಲ್ ಅಂತಲೇ ಕರೀತಾಯಿದ್ರು. ಅದರ ಮುಂಭಾಗದಲ್ಲೇ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ಹೆಸರು ಸಹ ಫೌಂಟನ್ ವ್ಯೂ ಅಂತ ಹೋಟೆಲನ್ನು ಮಾಡಿದರು. ಅದು ಅಲ್ಲಿಂದ ಮತ್ತೆ ಸ್ಥಳಾಂತರಗೊಂಡು ಈಗ ಮೈಸೂರು ಬೆಂಗಳೂರು ರಸ್ತೆಗೆ ಅದನ್ನು ಸ್ಥಳಾಂತರಗೊಂಡಿದೆ. ಯಾಕಂದರೆ ರಸ್ತೆ ಅಗಲ ಮಾಡುವಾಗ ಆ ವೃತ್ತವನ್ನು ಅಲ್ಲಿಂದ ತೆಗೆದ್ರು. ಹೀಗೆ ಈ ಶಿಲ್ಪ, ಇದು ಸಹ ಮಾರ್ಬಲ್ನಿಂದ ಮಾಡಿರ್ತಕ್ಕಂಥದ್ದು. ಬಹಳ ಅದರ ಆಕರ್ಷಣೆ, ಅದಕ್ಕೆ ಇರ್ತಕ್ಕಂಥದ್ದೆಲ್ಲ ನಾವು ನೋಡಬಹುದು. 10ನೇ ಚಾಮರಾಜ ಒಡೆಯರ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಹಿಂಭಾಗದಲ್ಲಿ ಒಂದು ಉದ್ದವಾದ ಗೌನ್ ಇದೆ. ಈ ಗೌನ್ ಏನೋ ಅವರು ತಮಾಷೆಗೆ ಕಟ್ಕೊಂಡಿರ್ತಕ್ಕಂಥದ್ದಲ್ಲ, ಇದು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಒಂದು ಬಿರುದು. ಇದನ್ನು ಕೊಡುವಾಗ ಅದಕ್ಕೆ ಒಂದು ಟೈಟ್ಲನ್ನು ಕೊಟ್ಟಿದ್ದಾರೆ, GCSI ಅಂತ ಕರೀತಾರೆ. ಇದು ಗ್ರ್ಯಾಂಡ್ ಸ್ಟೇಟ್ಸ್ ಕಮಾಂಡರ್ಸ್ ಅಂತ ಅದಕ್ಕೆ ಹೆಸರು. ಇದನ್ನು ಕೊಟ್ಟಿದ್ದಾರೆ, ಅದನ್ನು ಅವ್ರು ಹಾಕ್ಕೊಂಡೇ ಎಲ್ಲರ ಮುಂದೆನೂ ಬರ್ತಾ ಇದ್ದಿದ್ದು. ಈ ವೃತ್ತದಲ್ಲಿ ಮತ್ತೊಂದು ವಿಶೇಷವಾದಂಥ ಒಂದು ಫೌಂಡೇಶನ್ ಇದೆ. ಬಹುಶಃ ಯಾವ ವೃತ್ತಕ್ಕೂ ಯಾವ ಶಿಲ್ಪಕ್ಕೂ ಇಂಥ ಒಂದು ದೊಡ್ಡ ಫೌಂಡೇಶನ್ ಇಲ್ಲ. ಇದೇನಾಯ್ತು ಅಂದರೆ, ಕಳೆದ ವರ್ಷ ಇದೇ ದಸರಾ ಟೈಮ್ನಲ್ಲಿ ಅದನ್ನ ಸ್ವಚ್ಛಗೊಳಿಸ್ತಾ ಇದ್ದಂತಹ ಕಾರ್ಪೊರೇಷನ್ ಇಂಜಿನಿಯರ್ ವೆಂಕಟೇಶ್ ಅನ್ನುವರು ಕೆಳಭಾಗದಲ್ಲಿರ್ತಕ್ಕಂಥ ಒಂದು ತೆವಳ್ಕೊಂಡು ಸುಮ್ಮನೆ ಭಾಳ ಬಗ್ಗಿ ಹೋಗಬೇಕಾದಂಥ ಒಂದು ಸಣ್ಣ ದ್ವಾರ ಇದೆ, ಅದ್ರ ಒಳಗಡೆ ಹೋಗಿ ನೋಡ್ಬಿಟ್ಟು ಬಂದು ನನಗೆ ಫೋನ್ ಮಾಡಿದ್ರು. ನಾವು ಎಲ್ಲ ಇಂಟ್ಯಾಕಿನ ಮೆಂಬರ್ಗಳಾದಂತಹ ನಾನು, ಪಿ ನಿತ್ಯಾನಂದ್, ಸುಧೀರ್ ಕುಮಾರ್ ಮತ್ತು NS ಆನಂದ್ ಉಳಿದವರೆಲ್ಲ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯಕರವಾದಂಥ ಫೌಂಡೇಶನ್ ಅಲ್ಲಿದೆ. ಅಂದರೆ ಮಧ್ಯಭಾಗದಲ್ಲಿ ಶಿಲ್ಪದ ಕೆಳಭಾಗಕ್ಕೆ ಬರುವಂತೆ ಒಂದು ವೃತ್ತಾಕಾರದ ದೊಡ್ಡ ಒಂದು ಪಿಲ್ಲರ್ ಇದೆ. ಅದು ಮೊದಲನೇ ಸರ್ಕಲ್ಲು. ಎರಡನೇದು 8 ಕಂಬಗಳು ಬರುವಂತೆ ಮತ್ತೊಂದು ವೃತ್ತವನ್ನು ಮಾಡಿದ್ದಾರೆ. ಮೂರನೇದು ವೃತ್ತದ ಕೊನೆಯ ಭಾಗಕ್ಕೆ ಬರುವಂತೆ ಮತ್ತೆ ಕಂಬಗಳನ್ನು ಹಾಕಿ ಈ ಫೌಂಡೇಶನನ್ನು ಮಾಡಿ ಅದಕ್ಕೆ ಸುತ್ತಲೂ ಮೇಲ್ಗಡೆ ಸಿಮೆಂಟು ಕಬ್ಬಿಣ ಬಳಸಿ ಈ ವೃತ್ತಗಳನ್ನು ಮಾಡಿ ಅದರ ಮೇಲೆ ಸರ್ಕಲ್ ಬರುವಂತೆ ಮಾಡಿದ್ದಾರೆ. ಆಶ್ಚರ್ಯ ಆಯಿತು ನಮಗೆಲ್ಲ ನೋಡಿ. ಯಾಕೆ ಅಂತಂದರೆ ಇಂತಹ ಒಳ್ಳೆ ಆರ್ಕಿಟೆಕ್ಚರಲ್ ಡಿಸೈನನ್ನು ಹೇಗೆ ಮಾಡಿದ್ರು ಅಂತ. ಒಳಗಡೆ ಹೋಗಿ ಸುಮಾರು ಒಂದು 20 ಆಳ ಇದೆ ಅದು. ಆ ಆಳದಲ್ಲಿ ನಿಂತ್ಕೊಂಡ್ರೆ ನೀವೆಲ್ಲ ನೋಡಬಹುದು. ಅದಕ್ಕೆ ಸೈಡಲ್ಲೆಲ್ಲ ವಿಂಡೋಸ್ ಇದೆ. ಆ ವಿಂಡೋಸಿಂದ ನೀರು ಬಂದು ಒಳಗಡೆ ತುಕ್ಕಿಡಿದು ಹೋಗಿತ್ತು ಕಬ್ಬಿಣ ಎಲ್ಲ. ಅದನ್ನೆಲ್ಲ ಇತ್ತೀಚೆಗೆ ಶರೀಫ್ ಅವರು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಅದನ್ನ ಸಂರಕ್ಷಣೆ ಮಾಡಿದ್ದಾರೆ. ಇವತ್ತು ಬಹಳ ಪ್ರಸಿದ್ಧವಾದ ಒಂದು ವೃತ್ತ ಈ ಮೈಸೂರಲ್ಲಿ ಇದೆ ಅಂತಂದರೆ ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತದಲ್ಲಿ ಮತ್ತೊಂದು ಆಕರ್ಷಣೆ ಅಂತಂದರೆ ಅದರ ಮೇಲೆ ಇರತಕ್ಕಂತಹ ಒಂದು ಡೂಮ್ ಮತ್ತೆ ಆಕರ್ಷಕವಾಗಿದೆ. ಇದರಲ್ಲಿ ಮೇಲ್ಭಾಗದಲ್ಲಿ ಇದಕ್ಕೂ ಸಹ ಒಂದು ಕಳಸ ಇದೆ. ಈ ಡೂಮ್ ಎಲ್ಲ ರೀತಿಯಲ್ಲೂ ಆಕರ್ಷಕವಾಗಿರ್ತಕ್ಕಂಥದ್ದು. ಇದು ಇತ್ತೀಚೆಗೆ ಕಳೆದ ದಸರಾ ಸಂದರ್ಭದಲ್ಲಿ ಇದಕ್ಕೆ ಹಾನಿಯಾಗಿ ಅದು ಬಿದ್ದೋಗಿತ್ತು ಒಂದು ಭಾಗ. ಇದೇ ವೆಂಕಟೇಶ್ ಕಾರ್ಪೊರೇಷನ್ ಇಂಜಿನಿಯರು ಅದನ್ನು ಮೇಲೆ ಹತ್ತಿ ಇಂಟ್ಯಾಕ್ನವರು ಸಹ ನಿಂತ್ಕೊಂಡು ಅದರ ಸಂರಕ್ಷಣೆಯನ್ನು ಮಾಡೋದಕ್ಕೆ ಅವ್ರಿಗೂ ಸಹಾಯ ಮಾಡಿದ್ವಿ. ಆ ಸಂರಕ್ಷಣೆಯನ್ನು ಮಾಡಿ ಇವತ್ತು ಅದು ಅದೇ ರೀತಿ ಅದೇ ವಸ್ತುಗಳನ್ನು ಬಳಸಿ ಅದರ ಸಂರಕ್ಷಣೆ ಮಾಡಿದ್ದಾರೆ. ಇದು ಸಹ ಸುಂದರವಾಗಿ ಕಾಣ್ತಕ್ಕಂಥ ಒಂದು ವೃತ್ತಾಕಾರದ ಮೇಲ್ಭಾಗದಲ್ಲಿರ್ತಕ್ಕಂಥ ಡೂಮ್ ಆಕರ್ಷಕವಾಗಿರ್ತಕ್ಕಂಥ ನಾವು ನೋಡಬಹುದು.
3: ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಕುರಿತು ಬಿಎಂ ಶ್ರೀಯವರು ರಚಿಸಿದ ಒಂದು ಪ್ರಗಾತ ಹೀಗಿದೆ: ಬ್ರಹ್ಮದಲ್ಲಿ, ಕ್ಷಾತ್ರದಲ್ಲಿ, ನೀತಿಯಲ್ಲಿ, ನೆರೆ ಪಳಗೆ ಮೈಮೆ ವ್ಯತ್ತಿಹರು, ಒಮ್ಮೆ ನಾಡನು ತಿರುಗಿ ಹಳ್ಳಿಗರ ನೆಮ್ಮದಿಯ ನೇರ್ಪಡಿಸುತ್ತಿಹರು, ಒಮ್ಮೆ ಹೊಳಲನ್ನು ಮೆರೆದು ಮಿತ್ರ ರಾಜರ ಬರಿಸಿ ಸುಖಗೊಳಿಸುತ್ತಿಹರು, ಹೊಳೆಗಳನ್ನು ತಡೆಗಟ್ಟಿ ಬೆಂದ ಕಾಡನ್ನು ಬೆಳೆಸಿ ಹಸುರೆರುಚುತ್ತಿಹರು, ಬೆಟ್ಟದಲ್ಲಿ ವಿಹರಿಸುತ್ತ ಜಾತ್ರೆಗಳ ಸಂಭ್ರಮಕ್ಕೆ ಸಡಗರಿಸುತ್ತಿಹರು, ಜ್ಞಾನಿಗಳ ಗೋಷ್ಠಿಯಲ್ಲಿ ಕೇಳುವರು, ಬರಸುವರು, ತಾವೇ ಬರೆಯುವರು, ಪ್ರಜೆಗಳುಲುಮೆಯ ಸೆಳೆದು ರಾಜ್ಯದಲ್ಲಿ ಗಣ್ಯತೆಯ ಪಡೆದು ಮೆರೆಯುವರು.

ಝಗಮಗಿಸುವ ವಿದ್ಯುತ್ ದೀಪಗಳು ಉರಿಯಬೇಕಾದರೆ 1905 ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ, ಇದರ ಸ್ಥಾಪನೆಗೆ ಕಾರಣೀಭೂತರು ನಾಲ್ವಡಿಯವರೇ. ಮೈಸೂರಿನಲ್ಲಿರುವ ಲಲಿತ ಮಹಲ್, ಚೆಲುವಾಂಬ, ಜಯಲಕ್ಷ್ಮಿ ವಿಲಾಸ್, ರಾಜೇಂದ್ರ ವಿಲಾಸ ಅರಮನೆಗಳು ಹಾಗೂ ಕ್ರಾಫರ್ಡ್ ಭವನ, ಲ್ಯಾನ್ಸ್ಡೌನ್ ಕಟ್ಟಡ, ಗನ್ಹೌಸ್, ಮಹಾನಗರ ಪಾಲಿಕೆ ಕಟ್ಟಡ, ಕೃಷಿ ಇಲಾಖೆ ಕಟ್ಟಡ, ದೇವರಾಜ ಮಾರುಕಟ್ಟೆಗಳು ನಿರ್ಮಾಣಗೊಂಡದ್ದು ಕೃಷ್ಣರಾಜ ಒಡೆಯರವರ ಆಡಳಿತಾವಧಿಯಲ್ಲಿಯೇ.

ಮೈಸೂರು ವೃತ್ತಾಂತ ರಂಗ. ಮೈಸೂರು ವೃತ್ತಾಂತ ರಂಗ. ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ರಾಯಚೂರು ಶಂಪಿಂಗ್ ಕೇಂದ್ರ. ಸಮಯ 9:45. ಚಿತ್ರಗೀತೆಗಳು ಮೊದಲಿಗೆ ಕೇಳಿ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಒಂದು ಗೀತೆ, ಹಾಡಿದ್ದಾರೆ ಕೈಲಾಶ್ ಖೇರ್ ಮತ್ತು ಇಂದು ನಾಗರಾಜ್. ಸಂಗೀತ ಸಂಯೋಜನೆ ಅಜನ್ ಜನ್ಯ, ಸಾಹಿತ್ಯ ಕವಿರಾಜ್ ಅವರದು.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
0: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಮ್ಮ ಮುಂದಿನ ಗೀತೆ ಬನಾರಸ್ ಚಿತ್ರದಿಂದ. ಹಾಡಿದ್ದಾರೆ ಸಂಜಿತ್ ಹೆಗಡೆ ಮತ್ತು ಸಂಗೀತ ರವೀಂದ್ರನಾಥನ್. ಸಂಗೀತ ಸಂಯೋಜನೆ ಅಜನೀಶ್ ಲೋಕನಾಥ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ವೇದ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಶಿವರಾಜ್ಮೂರ್ ಮತ್ತು ಸಂಗಡಿಗರು. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೊನೆಯಲ್ಲಿ ಕೇಳಿ ಪುಷ್ಪ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಸಿದ್ಧ ಶ್ರೀರಾಮ್. ಸಂಗೀತ ದೇವೀಶ್ವರ ಪ್ರಸಾದ್. ಸಾಹಿತ್ಯ ವರದರಾಜ್ ಚಿಕ್ಕಬಳ್ಳಾಪುರ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:02 ಆಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮಾವ ಮಹಾವಿದ್ಯೆ ದೇವಿಯ ದಶಮಹಾವಿದ್ಯಾ ಸ್ವರೂಪ ಅನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆ ಎಸ್, ಭವ್ಯ, ಅನುರಾಧ, ಪ್ರಸನ್ನ, ಸೌಮ್ಯ, ಎಸ್ ಪ್ರಥಮ್, ಬಿ ಕೆ ಹಾಗೂ ನಿರಂಜನ್, ಬಿ ಎಸ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಪುಷ್ಪಲತಾ ಜಿ. ನಿರ್ಮಾಣ ಕೆ ಎಲ್ ರಾಜೇಶ್ವರಿ. ಜಗನ್ಮಾತ್.

ಇವೆಲ್ಲವೂ ಒಂದೇ ಪರಮತತ್ವವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಕಾಣುವ ಪ್ರಯತ್ನಗಳು ಎಂದು ಗ್ರಹಿಸಬಹುದು. ಇಂದಿನ ಮಹಾವಿದ್ಯೆ ತಾರಾ ಅಥವಾ ನೀಲಸರಸ್ವತಿ.

ಕತ್ತಲಲ್ಲಿ ದಾರಿ ತಪ್ಪಿದವನಿಗೆ ಬೆಳಕಾಗುವವಳು ತಾರಾ. ಆಕಾಶದ ನಕ್ಷತ್ರದಂತೆ ಸಂಕಷ್ಟದ ಸಾಗರದಲ್ಲಿ ಮುಳುಗುತ್ತಿರುವವರಿಗೆ ದಡ ತೋರುವ ಮಾರ್ಗದರ್ಶಿ. ಬೃಹಸ್ಪತಿಗೆ ಜ್ಞಾನೋದಯ ಮಾಡಿಸಿದ ಕಥೆಯಿರಲಿ, ವಸಿಷ್ಠರಿಗೆ ಸಿದ್ಧಿ ನೀಡಿದ ಪ್ರಸಂಗವಿರಲಿ, ತಾರಾ ಯಾವಾಗಲೂ ಆಶಾಕಿರಣವಾಗಿ ಬರುತ್ತಾಳೆ. ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ನಿರಾಶೆಯ ಕಗ್ಗತ್ತಲು ಆವರಿಸುತ್ತದೆ. ಆ ಕ್ಷಣದಲ್ಲಿ ಇದು ಕಳೆದು ಹೋಗುತ್ತದೆ ಎನ್ನುವ ಭರವಸೆಯ ಬೆಳಕನ್ನು ತಾರಾ ನೀಡುತ್ತಾಳೆ. ಮಾತು ಹೊರಡದಾಗ, ವಿದ್ಯೆ ಒಲಿಯದಾಗ ತಾರಾದೇವಿಯ ಸ್ಮರಣೆ ವಾಗ್ದೇವಿಯಂತೆ ಸಹಾಯಕ್ಕೆ ಬರುತ್ತದೆ ಎಂಬ ನಂಬಿಕೆಯೂ ಇದೆ. ಬನ್ನಿ ಕೇಳುಗರೆ, ಈ ತಾರಾತತ್ವದ ಆಳಕ್ಕೆ ಇಳಿಯೋಣ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
3: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
2: ಆಸ್ವಾದಿಸಿ,
3: ಆನಂದಿಸಿ,
2: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿರಾಮ್ಜಿಯಡಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸುವಲ್ಲಿ ವಿಳಂಬ ಹಾಗೂ ನಿರ್ಲಕ್ಷ್ಯ ತೋರಿದ 308 ಪಿಡಿಒ, ಜಿಲ್ಲಾ ಪಂಚಾಯಿತಿಯ 12 ಉಪಕಾರ್ಯದರ್ಶಿ ಹಾಗೂ 74 ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಮತ್ತು 12 ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಫಲಾನುಭವಿಗಳಿಗೆ 15 ದಿನಗಳೊಳಗೆ ಕೂಲಿ ಹಣ ಪಾವತಿ ಮಾಡದಿದ್ದರೆ ಸಂಬಂಧಿತ ಪಿಡಿಒಗಳನ್ನೇ ಹೊಣೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರೂ ವಿಳಂಬವಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 12 ಜಿಲ್ಲೆಗಳ 311 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಲಿ ಹಣ ಪಾವತಿ ವಿಳಂಬವಾಗಿರುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದ ಯೋಜನೆಯ ಉದ್ದೇಶವೇ ನಾಶವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು ಮಾಡುವುದರ ಜೊತೆಗೆ ರಾಜ್ಯದ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮಂಗಳೂರು ಉಡುಪಿ ಶಿವಮೊಗ್ಗ ಭಾಗಗಳ ರೈಲ್ವೆ ಸಂಪರ್ಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಪರಿಶೀಲಿಸಲಾಗಿದೆ. 2018 ಅನುಮೋದಿತಗೊಂಡಿದ್ದ ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲ್ವೆ ಮಾರ್ಗಕ್ಕೆ 2025 ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ ಮಾಡಿರುವ ರಹಸ್ಯ ಕಾರ್ಯಾಚರಣೆ

0: ಕಾರ್ಯಾಚರಣೆಯ ಸತ್ಯಾಸತ್ಯತೆ ಹೊರಬರಲು ತನಿಖೆ ಅಗತ್ಯ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾರಿದ್ದಾರೆ ಎಂಬುದು ತಿಳಿಯಬೇಕು, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಿಸಿದ ವ್ಯಕ್ತಿಗೆ ಪೊಲೀಸ್ ರಕ್ಷಣೆ ಒದಗಿಸುತ್ತಿರುವುದೇಕೆ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಮೈಸೂರು ಅರಮನೆಯಲ್ಲಿ ಮುಖ್ಯಮಂತ್ರಿ ಫೋಟೋಶೂಟ್ ಮಾಡಿಸಿಕೊಂಡಿರುವುದನ್ನು ಅವರು ಟೀಕಿಸಿದ್ದಾರೆ. ಕಾಂಗ್ರೆಸ್ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜಕೀಯಕ್ಕೆ ಎಳೆಯುವುದು ತಪ್ಪು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆ ಕುರಿತು ತನಿಖೆಗೆ ಆದೇಶಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಹಸ್ಯ ಕಾರ್ಯಾಚರಣೆಯ ಎರಡನೇ ಭಾಗ ಎನ್ನಲಾದ ವಿಷಯದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಗುರಿಯಾದ ಯಾವುದೇ ಸಚಿವರ ಹೆಸರನ್ನು ಮುಖ್ಯಮಂತ್ರಿ ಪ್ರಸ್ತಾಪಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರನ್ನು ಪ್ರಮುಖ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ 20-25ರವರೆಗೆ ಫೀಬಾ ಮಹಿಳಾ ಬಾಸ್ಕೆಟ್ ಲೀಗ್ ಏಷ್ಯಾ 2026 ಆಯೋಜಿಸಲಾಗುವುದು ಎಂದು ಘೋಷಿಸಿದ್ದಾರೆ. ಏಷ್ಯಾದ 6 ಚಾಂಪಿಯನ್ ಕ್ಲಬ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಜಪಾನ್ನ ಡೆನ್ಸೋ ಐರಿಸ್, ದಕ್ಷಿಣ ಕೊರಿಯಾದ ಚಿಯಾಂಗ್ಜು ಕೆಬಿ ಸ್ಟಾರ್ಸ್, ಚೀನಾದ ಸಿಚುವಾನ್ ಯುವಾಂಡಾ ಮೈಲೆ, ಫಿಲಿಪೈನ್ಸ್ನ ಅಕಾರಿ ಸ್ಪಾರ್ಕ್ಸ್, ಚೈನೀಸ್ ತೈಪೆಯ ಕ್ಯಾಥೆ ಲೈಫ್ ಟೈಗರ್ಸ್ ಮತ್ತು ಭಾರತದ ಹಾಲಿ ರಾಷ್ಟೀಯ ಚಾಂಪಿಯನ್ಗಳಾದ ಇಂಡಿಯನ್ ರೈಲ್ವೇಸ್ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಒಂದು ವಾರದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರ ಸಭೆ ಕರೆಯುವ ಭರವಸೆ ನೀಡಿದ್ದಾರೆ. ರೈತರ ಎಲ್ಲಾ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರು ಖಾಸಗಿ ಫೈನಾನ್ಸ್ಗಳಿಂದ ಒಂದು ವಾರ ಹಾಗೂ ತಿಂಗಳ ಆಧಾರದ ಮೇಲೆ ಪಡೆದಿರುವ ಸಾಲಗಳ ಮರುಪಾವತಿ ಕಷ್ಟವಾಗುತ್ತಿದ್ದು, ಇಂತಹ ಸಾಲ ವಸೂಲಾತಿಯನ್ನು ಮುಂದಿನ 2 ವರ್ಷಗಳವರೆಗೆ ಸ್ಥಗಿತಗೊಳಿಸಲು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರಿಗೆ ಎಕರೆಗೆ ಕನಿಷ್ಠ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ, ನಿರಂತರ ವಿದ್ಯುತ್ ಪೂರೈಕೆ, ಕಬ್ಬಿನ ಬೆಲೆ ಏರಿಕೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಬೆಳಕು ಸಂಸ್ಥೆಯ ಅಧ್ಯಕ್ಷ ಗೋಪಿನಾಥ್ ಕರವಿ, ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಹಾಗೂ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ ಎಂದು ತಿಳಿಸಿದ್ದಾರೆ.
4: ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಬಯಲು ಮಲವಿಸರ್ಜನೆ ಆಗಿರ್ಬೋದು, ಮತ್ತು ಶೌಚಾಲಯ ನಿರ್ಮಾಣ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ಈ ಎಲ್ಲ ಅಂಶಗಳಿಂದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಜಾಗೃತಿಯನ್ನು ಈ ಒಂದು ಅಭಿಯಾನ ಯಶಸ್ವಿಯಾಗಿ ಮೂಡಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ಶೌಚಾಲಯ ನಿರ್ಮಾಣ ಆಗಿರೋದರಿಂದ ಮಹಿಳೆಯರ ಘನತೆ ಮತ್ತು ಸುರಕ್ಷತೆಗೆ ಇದು ನೆರವಾಗಿದೆ.
0: ಪ್ರಸಕ್ತ ಸಾಲಿನ ನಾಡಹಬ್ಬ ದಸರಾ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರದ ಉದ್ಯಾನವನದಲ್ಲಿ ಇದೇ 16-21 ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಲಸಂಪನ್ಮೂಲ ಇಲಾಖೆ, ಕಾವೇರಿ ನೀರಾವರಿ ನಿಗಮ ನಿಯಮಿತ ಹಾಗೂ ಜಿಲ್ಲಾಡಳಿತ ವತಿಯಿಂದ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಸಂಜೆ 6 ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ, 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
5: ಅಕ್ಕ ನೋಡು, ತೋರ್ಸು. ವಾ, ನನ್ನ ಇಷ್ಟದ ಕಲರ್.
6: ಯಾವಾಗ್ಲೂ ಶಾಪಿಂಗ್.
5: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
7: ಸೇವಿಂಗ್ ಮಾಡೋ ವಯಸ್ಸು ಕೂಡ.
8: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
9: ನನ್ಗೆ ಗೊತ್ತಲ್ವಾ,
8: ಆಗ್ಲೇ ಹೇಳುತ್ತೆ.
10: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಕೃಷಿರಂಗ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರೈತರ ಸಾಮರ್ಥ್ಯವೃದ್ಧಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆಹಾರ ಉತ್ಪನ್ನಗಳ ರಫ್ತು ಪ್ರಕ್ರಿಯೆ ಕುರಿತು ಆಹಾರ ಉತ್ಪನ್ನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಆರ್ ಕುರುಬರ್ ಅವರು ಮಾಡಿದ ಭಾಷಣದ ಅವತರಣಿಕೆ, ನಂತರ ಕಡಿವಾಲ ಗ್ರಾಮದ ರೈತರಾದ ನಾಗೇಶ್ ರೋಣ ಅವರ ಸಾವಯವ ಕೃಷಿ ಅನುಭವಗಳು, ಕೊನೆಯಲ್ಲಿ ಪೇಟೆ ಧಾರಣೆಯನ್ನು ಆಲಿಸಲಿದ್ದೀರಿ. ಬನ್ನಿ ಹಾಗಾದರೆ ಮೊದಲಿಗೆ ಕೇಳಿ ಇತ್ತೀಚೆಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರೈತರ ಸಾಮರ್ಥ್ಯವೃದ್ಧಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆಹಾರ ಉತ್ಪನ್ನಗಳ ರಫ್ತು ಪ್ರಕ್ರಿಯೆ ಕುರಿತು ಆಹಾರ ಉತ್ಪನ್ನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಆರ್ ಕುರುಬರ್ ಅವರು ಮಾಡಿದ ಭಾಷಣದ ಅವತರಣಿಕೆಯನ್ನು.
1: ನಾನು 30 ವರ್ಷಗಳ ಒಂದು ಸುದೀರ್ಘ ಸೇವೆಯಲ್ಲಿ ಇಂಥ ತರಬೇತಿಗಳು, ಇಂಥ ಮಾಹಿತಿಗಳು ಕೊಡೋದು ಸಾಕಷ್ಟು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಅದು ಕಾರ್ಯರೂಪಕ್ಕೆ ಬರಬೇಕು. ಕಾರ್ಯರೂಪಕ್ಕೆ ಬರದೇ ಇದ್ದರೆ ಇಂಥ ತರಬೇತಿಗಳು ಎಷ್ಟು ಮಾಡಿದರೇನು, ಎಷ್ಟು ಚರ್ಚೆಗಳಾದರೇನು, ಕೊನೆ ಇಲ್ಲ. ಇನ್ನೊಂದು 10 ವರ್ಷ ಹಂಗೆ ಕಳೆದು ಬಿಡ್ತೀವಿ. ಅದು ಆಗಬಾರ್ದು. ಅದು ಹೋಗಬೇಕು. ಯಾಕಂದರೆ ಇವತ್ತು ಆ ಫೇಡಾದವರು ನಿಮ್ಮಲ್ಲಿಗೆ ಬಂದಿದ್ದಾರೆ. ಆ ಫೇಡಾ ಬೆಂಗಳೂರಿಂದ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂದರೆ ನಿಮಗೋಸ್ಕರ ಬಂದಿದ್ದಾರೆ. ಅದರ ಲಾಭವನ್ನು ನೀವು ಮನಸಾರಿ ತೆಗೆದುಕೊಳ್ಬೇಕು. ಲಾಭ ತಗೋರು ಭಾಳ ಕಡಿಮೆ ಆಗಿದ್ದಾರೆ. ಸಹಾಯ ಮಾಡೋರು ಸಾಕಷ್ಟು ಇದ್ದಾರೆ. ಅವರು ಸಹಾಯ ಮಾಡಬೇಕಂದ್ರೆ ಸುಮ್ಮನೆ ಮಾಡೋಕ್ಕಾಗಲ್ಲ. ತನ್ನದೇ ಆದ ಒಂದು ನೀತಿ ನಿಯಮ ಇದೆ. ಆ ನೀತಿ ನಿಯಮವನ್ನು ನೀವು ಏನಾದರೂ ಪಾಲಿಸಿದರೆ ಮಾತ್ರ ಅದು ಅವರು ಇಲ್ಲಿ ಬಂದಿದ್ದಕ್ಕೂ ಒಳ್ಳೆಯದು, ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಒಳ್ಳೆಯದು. ಏನಾಗಿದೆ ನಾನು ಒಪ್ಕೋತೀನಿ. ಎಷ್ಟೋ ಸಲ ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ಯಾಕೆ ಬಂದಿದ್ದಾರೆ ಅಂದರೆ ಮನೆ ಗೆದ್ದು ಆಮೇಲೆ ಅಂತ ಹೇಳ್ತಾರೆ. ಬರೀ ರಫ್ತು ಮಾಡೋದ್ರ ಬಗ್ಗೆ ವಿಚಾರ ಮಾಡಬೇಡಿ. ದೇಶದಲ್ಲಿ 100,000,000,000,000 ಮಾರುಕಟ್ಟೆ ವ್ಯವಸ್ಥೆ ಇದೆ. 100,000,000,000,000 ಸಾವಿರ ಕೋಟಿ ಅಲ್ಲ. ಅದಕ್ಕೆ ಯಾವ ರೀತಿಯಾಗಿ ನಾವು ಮೊದಲು ನಾವು ಚೆನ್ನಾಗಿದ್ದರೆ ಮತ್ತು ಬೇರೆಯವ್ರ ಬಗ್ಗೆ ವಿಚಾರ ಮಾಡಬೇಕಲ್ಲ. ನಾವು ಮೊದಲು ಚೆನ್ನಾಗಿರಬೇಕು. ಚೆನ್ನಾಗಿರಬೇಕು ಅಂತಂದರೆ ಆರ್ಥಿಕವಾಗಿ ಚೆನ್ನಾಗಿ ಆಗಬೇಕು, ಆರೋಗ್ಯವಂತರಾಗಿರಬೇಕು ಅಂತ ಅದು ನಾವೆಲ್ಲ ಹೇಳ್ತೀವಿ. ವಿಶೇಷವಾಗಿ ಆರೋಗ್ಯವಂತರಾಗಿರ್ಬೇಕಂದ್ರೆ ದುಡ್ಡಿದ್ರೆ ಆರೋಗ್ಯವಂತರಾಗಲ್ಲ, ದುಡ್ಡಿದ್ರೆ ಆರೋಗ್ಯವಂತರಾಗೋದಿಲ್ಲ. ಸುಳ್ಳು, 1,000,000,000,000 ದುಡ್ಡಿದೆ ಅಂಥೇಳಿ ನಿಮ್ಮ ಆರೋಗ್ಯವನ್ನು ನೀವು ಗೆದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೊದಲು ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡುವಂಥ ವ್ಯವಸ್ಥೆ ನೀವು ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಮಾರ್ಗದರ್ಶಕರಾಗಬೇಕು. ನಂದೇನು ರಫ್ತಕ್ಕಿಂತ ಹೆಚ್ಚಾಗಿ ಸಹ ನಮ್ಮಲ್ಲೇ ಸಾಕಷ್ಟು ಮಾರುಕಟ್ಟೆ ಇದೆ. ಅದನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡುವುದರ ಮಹತ್ವವಲ್ಲ, ಕಾರ್ಯರೂಪಕ್ಕೆ ತರಬೇಕದು. ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಾವು ಇನ್ನೂ 20 ವರ್ಷ 30 ವರ್ಷ 40 ವರ್ಷದಿಂದ ಏನು ಮಾತಾಡ್ಕೋ ಬಂದಿದ್ದೀವಿ ಅದೇ ಮುಂದುವರಿತದೆ. ಇವತ್ತು ಅಫೇಡ, ಇವತ್ತು ನಮಗೆಲ್ಲರಿಗೆ ಗೊತ್ತಿದೆ ರೈತರು ಏನೇನು ಬೆಳೀತಾರೆ ಅದನ್ನು ರಫ್ತು ಮಾಡುವಂಥ ಒಂದು ಸಂಸ್ಥೆ, ಅವರ ಮಾರ್ಗದರ್ಶನ ನೀಡುವಂಥ ಒಂದು ಸಂಸ್ಥೆ. ದೊಡ್ಡ ಸಂಸ್ಥೆ ಇದು, ಸಣ್ಣ ಸಂಸ್ಥೆ ಅಲ್ಲ. ಭಾಳ ದಿನಗಳ ಹಿಂದೆ ರಫ್ತು ಹೆಂಗೆ ಮಾಡಬೇಕು ಅನ್ನೋಂತ ಗೊತ್ತಿರಲಿಲ್ಲ ಮಂದಿಗೆ. ಇವತ್ತು ನಿಮಗೆ ರಫ್ತನ್ನು ಮಾಹಿತಿ ಕೊಡುವಂಥವ್ರು ಸಾಕಷ್ಟು ಇದ್ದಾರೆ. ಅದರಂತೆ ಅಪೇಡ ಸಾಬ್ ಇವತ್ತು ಸಂದೀಪ್ ಪಾಟೀಲ್ ಬಂದಿದ್ದಾರೆ, ತೋಟಗಾರಿಕಾ ಇಲಾಖೆಯವರು. ಇವತ್ತು ಜಗತ್ತಿನಲ್ಲಿ ಏನಾದರೂ ರಫ್ತು ಮಾಡಿದ್ರೆ ಅದನ್ನು, ಅದರ ಬೇಡಿಕೆಯನ್ನು, ಅದನ್ನು ಇಚ್ಛಾಯಿಂದ ಖರೀದಿ ಮಾಡುವವರು ಅಂದರೆ ತೋಟಗಾರಿಕೆ ಬೆಳೆಗಳು ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ. ನಿಮಗೇನಾದರೂ ಗೊತ್ತಿದೆಯಾ, ನಿಮ್ಮಿಂದ ಕರಿಬೇವು ಸಹ ರಫ್ತಾಗ್ತಾಯಿದೆ. ಕರಿಬೇವು, ಕೊತ್ತಂಬರಿ ಇವೆಲ್ಲ ರಫ್ತಾಗ್ತಾಯಿದ್ದಾವೆ. ನೀವು ಯಾವಾಗ ಶ್ರೀಮಂತರಾಗ್ತೀರಿ ಅಂದರೆ ಇಂಥ ಹೊಸ ವಿಚಾರಗಳು ಮಾಡಿದಾಗ ಶ್ರೀಮಂತರಾಗ್ತೀವಿ. ಈಗ ನೀವೆಲ್ಲ ಎಫ್ ಎದವ್ರು ಬಂದಿದ್ದೀರಿ, ಇಂಥ 100 ಎಫ್ ಎ ಆದರೂ ಉಪಯೋಗ ಆಗೋದಿಲ್ಲ. ಯಾರದನ್ನ ಕೇಳದೇ ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಮಾರುಕಟ್ಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅವಾಗೇ ನಿಮಗೆ ಬೆಲೆ ಜಾಸ್ತಿ ಬರೋದು, ಅವಾಗೇ ನಿಮ್ಮ ಸಂಸ್ಥೆಗೆ ಹೆಸರು ಬರೋದು, ನಾವು ಒಂದು ಮಾಡಿದೇವೆ ಅಂಜೂರದು, ಭಾಳ ಇಷ್ಟಪಟ್ಟು ಪ್ರಾರಂಭ ಮಾಡಿದೆ ಅವರಿಗೆ. ಆಮೇಲೆ ಏನಾಯಿತು ತಮಗೆಲ್ಲರಿಗೂ ಗೊತ್ತಿದೆ. ಹಂಗಾಗಬಾರ್ದು. ಇವತ್ತು ಅದು ಅಂಜೂರು ಏನಾದರೂ ಇವತ್ತು ಇತ್ತಂದರೆ ಕೋಟ್ಯಾಣ ಗುಡ್ಡ ದುಡ್ಡನ್ನು ಏನು ರೈತರು ಪಡೆಯುವಂಥ ಶಕ್ತಿ ಬರ್ತಿತ್ತು. ಅದಕ್ಕೆ ಕೋಟ್ಯಾಣ ಗಟ್ಟಲೆ ಪ್ರಾರಂಭದಲ್ಲಿ ಚೆನ್ನಾಗಿ ಓಡಾಡಿ ಮಾಡಿದ್ರೆ ಆಮೇಲೆ ಹೋಯ್ತು. ಹಂಗಾಗಬಾರ್ದು, ಹಂಗಾಗಬಾರ್ದು ಅಂತಲೇ ಇವತ್ತು ಅಫೇಡದವರು ನಿಮ್ಮೊಟ್ಟಿಗೆ ಬಂದಿದ್ದಾರೆ. ಅಫೇಡದವ್ರು ಯಾಕೆ ಬಂದಿದ್ದಾರೆ? ನಿಮ್ಮಲ್ಲಿ ಏನೇನು ನೂನ್ಯತೆಗಳಿದ್ದಾವೆ, ನಿಮಗೆ ಮಾರ್ಗದರ್ಶನ ಕೊಡುವಂಥವರು ಅವರು. ನಾವು ಟೆಕ್ನಿಕಲಿ ಇದ್ದರೆ ಅವರು ನಿಮಗೆ ಲೀಗಲ್ ಇಶ್ಯೂಗಳನ್ನು ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಈಗ ಯಾಕಂದರೆ 30 ವರ್ಷದಲ್ಲಿ ನಾನು ನೋಡಿದೆ ಕಾರ್ಯವರ್ಗ

ಯಾವ ಬರಲಿಲ್ಲ. ಯಾರ್ಯಾರು ಬಂದಿದ್ದಾರೆ ಅವರೆಲ್ಲರೂ ಉದ್ಧಾರ ಆಗಿದ್ದಾರೆ. ಯಾರ್ಯಾರು ಬಂದಿದ್ದಾರೆ ಸ್ವ ಇಚ್ಛೆಯಿಂದ ಬಂದು ಬಂದಿದ್ದಾರೆ ಅವರೆಲ್ಲ ಸಕ್ಸಸ್ ಆಗಿದ್ದಾರೆ. ಸಕ್ಸಸ್ ಅಂದರೆ ಏನು? ಲಕ್ಷನೂ ಗಳಿಸ್ತಾ ಇದ್ದಾರೆ, ಕೋಟಿನೂ ಗಳಿಸೋರಿದ್ದಾರೆ, ಕೋಟಿನೂ ಗಳಿಸೋರಿದ್ದಾರೆ. ಸುರೇಶ್ ಗೌಡ ಅಂತೇಳಿ ಅವರು ಕೋವಿಡ್ದಲ್ಲಿ ನನಗೆ ಪರಿಚಯ ಆಗಿದ್ದರು. ಅವರು ಪರಿಚಯ ಆಗಿದ್ದು ಅವರ ತಮ್ಮನಗೋಸ್ಕರ. ಅವನು ಅಮೇರಿಕದಲ್ಲಿದ್ದ, ತಮ್ಮ ಅಮೇರಿಕದಲ್ಲ, ಕಾಕನ ಮಗ ಅಮೇರಿಕನೇ ಬೇಡ, ಒಕ್ಕಲ್ತನ ಬೇಕು ಅಂತ ಬಂದಿದ್ದ. ಆದರೆ ಮುಂದೆ ಕೋವಿಡ್ ಬಗ್ಗೆ ಮರೆತರು, ಹೊಳ್ಳಿ ಅಮೇರಿಕಕ್ಕೆ ಹೋದ. ಅವ್ರ ಜೊತೆಗೆ ಬಂದಿದ್ದ ಸುರೇಶ್ ತಿಮ್ಮಪ್ಪ ಏನಾದರು ಅದನ್ನು ಅವರು ಪ್ರಾರಂಭ ಮಾಡಿದರು. ಏನು ಅವ್ನು ಅಲ್ಲಂತೂ ಹೋಗಿದ್ದನ್ನು ಬಿಟ್ಟು ತಾವು ಪ್ರಾರಂಭ ಮಾಡಿದರು. ಅದರ ಲಾಭ 50 ಕೋಟ್ಯಾನ್ ರೂಪಾಯಿಗಟ್ಟಲೆ ಅವ್ರಿಗೆ ಗಳಿಸ್ತಾ ಇದ್ದಾರೆ. ಕೋಟ್ಯಾನ್ಗಟ್ಟಲೆ, ಲಕ್ಷ ಅಲ್ಲ ಕೋಟ್ಯಾನ್ಗಟ್ಟಲೆ. ಒಂದು ಸಲ ರೈತಿಗೆ ಒಂದು 10 ಲಕ್ಷ ಬಂದರೆ ಬಡವಾತನೇನ್ರಿ? ಬಡವಾತನೇನು ಇಲ್ಲ. ಆದ್ದರಿಂದ ನೀವು ಬೇರೆಯವ್ರು ಏನು ಮಾಡ್ತಾರಂತ ನೋಡಬೇಡಿ. ಈಗ ಯುವಕರು ಇದ್ದಾರೆ, ಮೋಹನ್ ರಾವ್ ಅವರು ಇದ್ದಾರೆ, ನನಗೆ ಭಾಳ ಖುಷಿ ಆಯಿತು. ಅವರಿಬ್ಬರು ಮಕ್ಕಳು ಬೆಂಗಳೂರಲ್ಲಿ ಇರ್ಬೋದಿತ್ತು, ಅವರು ಫಾರಿನ್ದಲ್ಲಿ ಇರ್ಬೋದಿತ್ತು. ಅವ್ರ ಕೆಪ್ಯಾಸಿಟಿಗೆ ಮಕ್ಕಳು ಫಾರಿನಿಗೆ ಕಳಿಸ್ಬೋದಿತ್ತು. ಆದರೆ ಮರಳಿ ಇಲ್ಲಿಗೆ ಬಂದು ತಾವೆಲ್ಲರೂ ನೋಡಬೇಕು. ನೋಡಿದ್ರೇನು ಅವ್ರ ತೋಟ ನೋಡಿದಿರಿ? ಮೋಹನ್ ರಾವ್ ಅವ್ರದ್ದು ನೋಡಿದಿರಾ? ನೀವು ದೇಶಿದವ್ರು ನೋಡಿದಿರಿ, ನಮಗೆ ದೇಶಿಯವ್ರು ನೋಡೋದಕ್ಕಾಗಿಲ್ಲ. ರೈತರು ನೋಡಬೇಕು. ಅವರನ್ನು ನುಗ್ಗಿನ ಬೆಳೆ ಅಂತ ನಾನು ಹೇಳಲ್ಲ, ನುಗ್ಗಿನ ಬೆಳೆ ಅಂತ ಅವ್ರು ಹೇಳಲ್ಲ. ಮನುಷ್ಯನಿಗೆ ಧೈರ್ಯ ಬರ್ತದೆ ರೈತನಿಗೆ ಅಂತ ಅವ್ರು ನೋಡೋದ್ರಿಂದ. ಅವ್ರಂಗೆ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ನೀವು ಪ್ರಾರಂಭ ಮಾಡಿ ಅಂತ ನಾನು ಹೇಳಲ್ಲ. ಬಟ್ ರೈತ ಸ್ವಲ್ಪ ದುಡ್ಡು ಖರ್ಚು ಮಾಡಿ ಹೊಸ ಹೊಸ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ನೀವೆಲ್ಲರೂ ಇದ್ದೀರಿ. ಹನಿಯನ್ನು ಕೂಡಿದ್ರೆ ಹಳ್ಳ. ನಾವು ಇಲ್ಲಿ ಸಂತೆ ಪ್ರಾರಂಭ ಮಾಡಿದ್ದೀವಿ. ಸಂತೆ ಎಷ್ಟು ಮಂದಿ ರೈತರ ಹತ್ರ ಖರೀದಿ ಮಾಡ್ತೀರಿ? ಕೈ ಹತ್ರಿ ಎಷ್ಟು ಮಂದಿ? ಇಬ್ಬರು. ನಿಮ್ಮ ಚಟಗಳು ಬದಲಾಗಿಲ್ಲ, ಇಷ್ಟು ಮಂದಿಯಾಗಿ ಇಬ್ಬರೇ. ಅಲ್ಲ, ನಾ ಹೇಳ್ತೀನಿ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇ ಬೆಳೆಸ್ಬೇಕಲ್ಲ, ರೈತರನ್ನ ಬೆಳೆಸ್ಬೇಕಲ್ಲ, ರೈತರನ್ನ ಬೆಳೆಸ್ಬೇಕಲ್ಲ. ಎಷ್ಟು ಅದೇ ಹೇಳ್ತೀರಿ, 2-3 ಮಂದಿ ಆದರೆ ದಿನೂ ತಿಂತೀರಿ, ಆದರೆ ಮಧ್ಯವರ್ತಿಗೆ ದುಡ್ಡನ್ನು ಕೊಡ್ತಾ ಇದ್ದೀರಿ. ಮಧ್ಯವರ್ತಿಗಳಿಗೆ ದುಡ್ಡನ್ನು ಕೊಡ್ತೇವೆ ರೀ. ಅದೇ ಮಧ್ಯವರ್ತಿಗಳಿಗೆ ಕೊಡುವುದನ್ನು ಒಬ್ಬ ರೈತನಿಗೆ ಕೊಟ್ಟರೆ ಅವನು ಶ್ರೀಮಂತ ಆಗ್ತಾನೆ ಇಲ್ಲ, ಒಕ್ಕಲ್ತನ ಮುಂದುವರೆಸ್ತಾನೆ ಇಲ್ಲ, ಒಕ್ಕಲ್ತನ ಇವತ್ತು ಏನಾಗಿದೆ, ದುಡ್ಡು ಗಳಿಸೋದು ಮಹತ್ವವಾಗಿಲ್ಲ ದೇಶಕ್ಕೆ, ಒಕ್ಕಲುತನ ಮುಂದುವರೆಸೋದು ಭಾಳ ಮಹತ್ವವಾಗಿದೆ. ಒಕ್ಕಲುತನವನ್ನು ಮುಂದುವರೆಸೋದು ಭಾಳ ದೊಡ್ಡ ಸಾಹಸ ಇವ ಇನ್ಮೇಲೆ ಮುಂದಿನ ದಿನಗಳಲ್ಲಿ. ಈಗೇನೋ ಅನಿಸ್ತದೆ ನಿಮಗೆ, ಮುಂದಿನ ದಿನಗಳಲ್ಲಿ ಹೊಲ ಮನೆ ಎಲ್ಲ ಇದ್ರೂ ಒಕ್ಕಲುತನ ಮುಂದುವರೆಸೋರು ಭಾಳ ಕಡಿಮೆ. ಅದು ಬದಲಾಗಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ನೀವು ದೇಶಿದವರಿದ್ದೀರಿ, ನಿಮಗೂ ಹೊಲಗಳಿದ್ದಾವೆ, ನೀವು ಜ್ಞಾನವಂತರಿದ್ದೀರಿ. ನೀವು ಸಹ ಸಣ್ಣ 10-15 ಜನ ರೈತರನ್ನು ಕೂಡಿಸಿ ಅವರಿಗೆ ತಿಳುವಳಿಕೆ ಹೇಳಿ 1000 ಜನರು ಉದ್ಧಾರ ಮಾಡೋದು ವಿಚಾರ ಮಾಡಬೇಡಿ. ನೀವು ಒಂದು 5 ಜನ ಗುಂಪನ್ನು ಕಟ್ಟಿ ಅವರಿಗೆ ತಿಳುವಳಿಕೆ ಕೊಟ್ಟು ಬೆಳೆಗಳನ್ನು ಹೆಂಗೆ ಬೆಳಿಬೇಕು, ಮಾರ್ಕೆಟ್ ಹೆಂಗೆ ಮಾಡಬೇಕು, ಅದ್ರ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಂದ್ರೆ, ಮೇಲಿಂದ ಹೇಳೋದ್ರಿಂದ ಅದು ನಿಮ್ಗೆ ಚಟ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಚಟ ಆಗ್ಬೋದು. ಎಲ್ಲರೂ ರಾಯಚೂರದಾಗಿರ್ತೀರಾ? ಸಂತಿ ನೋಡಿ, ನಾವು ಎಷ್ಟು ಖುಷಿಯಿಂದ ಹೇಳ್ತಾ ಇದ್ದೇವೆ ಅಂದರೆ, ಅದು ನಮ್ದು ಕೆಲಸ ಅಲ್ಲಂತಲ್ಲ. ಅದು ಒಬ್ಬ ಡೈರೆಕ್ಟರ್ ಆಗಲಿ, ಒಬ್ಬ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮುಂಜಾನೆ 6 ಗಂಟೆಗೆ ಬಂದು 9 ಗಂಟೆವರೆಗೆ ರೈತರ ಜೊತೆಗೆ ಇರ್ತೀವಿ. ಯಾಕೆ ಇರ್ತೀವಿ? ರೈತ ನಾವು ಇರೋದ್ರಿಂದ ಒಂದು 10 ರೂಪಾಯಿ ಅವತ್ತು ಕಿಸೆದಾಗ ಹಾಕೊಂಡು ಹೋದಂದ್ರೆ ನಾವು ಅದು ಸಂತೋಷದಿಂದ ಊಟ ಮಾಡ್ಬೋದು, ಸಂತೋಷದಿಂದ ನಾವು ಇರ್ಬೋದಂತ. ಬೇರೆಯವ್ರಿಗೆ ಮಾಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ, ಅದನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ತಾವೆಲ್ಲರೂ ಅಫೇಡಾದವ್ರ ಮಾರ್ಗದರ್ಶನದಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಳಿ. ನನ್ನ ಕೋಬ್ರದರ ಮಗಳು ಅಮೇರಿಕಾದಲ್ಲಿದ್ದಾಳೆ. ಉದಾಹರಣೆ ಹೇಳ್ತೀನಿ, ನೀವು ನೋಡಿರೋ ಇಲ್ಲ, ಯಾರಿಗೆ ಗೊತ್ತ, ನಾನು ಸಾಕಷ್ಟು ತಿರುಗಾಡಿದ್ದೀನಿ. ಸುಮಾರು 17-18 ದೇಶಗಳು ತಿರುಗಾಡಿದ್ದೀನಿ. ನನ್ನ ಮಗಳು ಫೋನ್ ಮಾಡಿದಾಗ ಶನಿವಾರ ರವಿವಾರ ದಿವಸ ಏನು ಮಾಡ್ತಾ, ವಾಟ್ ಯು ಆರ್ ಡೂಯಿಂಗ್ ಮಾತು ಕೇಳ್ತೀನಿ. ಸಿ ಶೋಯಿಂಗ್ ಮೀ ಏನು, ರಾಜಗಿರಿ ಪಲ್ಯ ತೋರಿಸ್ತಾಳ, ಕರಿಬೇವು ಪಲ್ಯ ತೋರಿಸ್ತಾಳ, ಪುಂಡಿ ಪಲ್ಯ ತೋರಿಸ್ತಾಳ, ಎಷ್ಟು ಕೊಟ್ಟೆ ಅವ ಅಂತ ಕೇಳ್ತೀನಿ. 1000 ರೂಪಾಯಿ ಕೊಟ್ಟಿನಿ ಅಂತಾಳ. ಎಷ್ಟು? 1000 ರೂಪಾಯಿ ರೀ. 1000 ರೂಪಾಯಿಗೆ ಕೊತ್ತಂಬರಿ ಸೂಡು, ಪುಂಡಿ ಪಲ್ಯ ಸೂಡು ಖರೀದಿ ಮಾಡ್ಕೊಂಡ್ಬಂದಿ ಅಂತಂದಾಗ ನಾ ಏನು

ಆಗಲಿ, ಪುಂಡಿ ಪಲ್ಯ 1,000 ರೂಪಾಯಿ ತಿಂತಾರಂದ್ರೆ ಇಲ್ಲಿ 10 ರೂಪಾಯಿ ರೈತ ಮಾರ್ತಾನಂದ್ರೆ ತಗೊಂತೀರಲ್ಲ ನೀವು? ಅಲ್ಲಲ್ಲಿ ಬೇಡ್ರಿ, ಏನೇ ಇರಲಿ ನೋಡಿ, ಅವ್ರು ಹೇಳ್ತಾರೆ ಒಬ್ಬರು ರೈತರು ಇವತ್ತು ಇವತ್ತು ನಮ್ಮ ಸಂತೆಯಾಗಿದ್ದು ಇಲ್ಲಿಗೆ ಬಂದಾರ, ಅವರು ಸಂತೆಯಾಗಿವತ್ತು ಅವ್ರು ಮಾರಾಟ ಮಾಡಿ ನಮ್ಮಲ್ಲಿ ಬಂದಾರ, ಅವರು ಸಂತೆಯಾಗಿದ್ದು ಮಾಡಿ ಬಂದಾರ. 10 ರೂಪಾಯಿ ಪುಂಡಿ ಪಲ್ಯ ಅಂದ್ರೆ 8 ರೂಪಾಯಿ ಕೊಡುವಂತಾರೆ ಸರ್ ಅಂತ ಅಂದ್ರೆ ಅವರು ನೋಡಿ, ಮತ್ತು ರೈತರು ಉದ್ಧಾರ ಆಗೋದು ಹೆಂಗ್ರಿ, ಉದ್ಧಾರ ಆಗೋದು ಹೆಂಗೆ? ಅದಕ್ಕೆ ಈಗ ಹಿಂದೇನಿತ್ತು, ಹಿಂದೇನಿತ್ತು ಅಂದರೆ ಕೃಷಿ ಅಂದರೆ ಉತ್ಪಾದನೆ ಮಾಡುವುದು ಅಂತಿತ್ತು. ಅಗ್ರಿಕಲ್ಚರ್ ನಥಿಂಗ್ ಬಟ್ ಪ್ರೊಡಕ್ಷನ್. ಈಗ ಹಾಗಿಲ್ಲ, ಅಗ್ರಿಕಲ್ಚರ್ ನಥಿಂಗ್ ಬಟ್ ಮಾರ್ಕೆಟಿಂಗ್, ಅಗ್ರಿಕಲ್ಚರ್ ಲೆಡ್ ಮಾರ್ಕೆಟಿಂಗ್. ಹೋಯ್ತು, ಮುಗಿದು, ಮರಿತೀವಿ, ಮರಿಬೇಕು ನಾವು, ಉತ್ಪಾದನೆ ಮರೆತು ಬಿಡಬೇಕು ನಾವು. ಉತ್ಪಾದನೆ ಮಾಡಿದ್ದನ್ನು ಮಾರುಕಟ್ಟೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ವಿಚಾರಗಳು ಮಾಡಬೇಕು. ನೀವು ಬೆಳೆದಂಥ ಬೆಳೆಗಳನ್ನು ಬಿಟ್ಟು ಮಾರುಕಟ್ಟೆ ಮಾಡಿದಾಗ ಮಾತ್ರ ನೀವು ಅದಕ್ಕೆ ಲಾಭವನ್ನು ಪಡಲಿಕ್ಕೆ ಸಾಧ್ಯ ಇದೆ. ಇಲ್ಲ, ನಾನು ಬರೀ ಉತ್ಪಾದನೆ ಮಾಡ್ತೀನಿ ಅಂದರೆ ಲಾಭ ಪಡೆಯುವುದು ಭಾಳ ಕಷ್ಟ ಇದೆ ಇವತ್ತಿನ ಒಕ್ಕಲುತನದಲ್ಲಿ. ಒಕ್ಕಲುತನದಲ್ಲಿ ಯಶಸ್ಸು ಕಾಣಬೇಕಾದ್ರೆ ನೀವೇ ಮಾರುಕಟ್ಟೆ ಮಾಡಬೇಕು, ನೀವೇ ರಫ್ತು ಮಾಡುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಅದಕ್ಕೆ ಅಪೇಡ ನಿಮ್ಮ ಜೊತೆಗಿದೆ. ಇನ್ನೊಂದು ಹೇಳ್ತೀನಿ, ನಮ್ಮ ಭಾಗದಲ್ಲಿ ಎಲ್ಲಿ ಬಿಸಿಲು ಜಾಸ್ತಿ ಎಲ್ಲಿ ಮಳೆ ಆಶ್ರಯದಲ್ಲಿ ಒಕ್ಕಲುತನ ಮಾಡ್ತೀವಲ್ಲ, ಅವೆಲ್ಲವೂ ಒಳ್ಳೆ ಗುಣಮಟ್ಟದ ಉತ್ಪಾದನೆಗಳು, ಒಳ್ಳೆ ಗುಣಮಟ್ಟದ ಉತ್ಪನ್ನಗಳು. ನೀರಾವರಿ ಹೆಚ್ಚು ನೀರು ಕೊಟ್ಟು ಏನು ಬೆಳೆಸ್ತೀವಲ್ಲ, ಅವು ಒಳ್ಳೆ ಗುಣಮಟ್ಟದಲ್ಲ. ಇದು ತಿಳ್ಕೋಬೇಕು ನೀವು ಒಕ್ಕಲುತನದಲ್ಲಿ. ನೀರು ಹೆಚ್ಚು ಕೊಟ್ಟಂಗೆ ಅಷ್ಟೇ ಪ್ರಮಾಣದ ಗೊಬ್ಬರ ಕೊಡಬೇಕು. ಅಷ್ಟೇ ಪ್ರಮಾಣದ ಗೊಬ್ಬರ ಕೊಟ್ಟರೆ ಅಷ್ಟೇ ಪ್ರಮಾಣದಲ್ಲಿ ಚೆನ್ನಾಗಿ ಬೆಳೀತದೆ, ಅಷ್ಟೇ ಪ್ರಮಾಣದಲ್ಲಿ ರೋಗ ಮತ್ತು ಕೀಟ ಬರ್ತದೆ. ರೋಗ ಕೀಟ ಬಂದದ್ದಕ್ಕಿಂತ ಮೊದಲು ಎಲ್ಲ ಖರ್ಚು ಮಾಡಿ ರೋಗ ಕೀಟ ಬಂದದಕ್ಕೆ ಔಷಧ ಹೊಡೆದು ಎಲ್ಲ ಹೊಡೆದು ಬೆಳೆ ಉಳಿಸ್ಕೋಬೇಕಾದ್ರೆ ಮತ್ತೆ ನಿಮ್ಮದು ಉತ್ಪಾದನೆ ಮೈನಸ್ಸೇ, ದುಡ್ಡು ಬರೋದು ಮೈನಸ್ಸೇ, ಮತ್ತೆ ಒಯ್ದು ಕೊಟ್ಟಾಗ ಅದಕ್ಕೆ ಬೆಲೆ ಕಡಿಮೆ. ಅದನ್ನು ಇನ್ನೇನು ಮುಂದಿನ ದಿನಗಳಲ್ಲಿ, ಈಗ ನಮ್ಮ ದೇಶದಲ್ಲಿ ಸಿಕ್ಕದನ್ನು ತೊಗೊಂಡು ತಿಂತಾ ಇದ್ದೇವೆ, ಮುಂದಿನ ದಿನಗಳು ಹಂಗಿಲ್ಲ. ಮುಂದಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಜನರು ಸಹ ಅದರ ಗುಣಮಟ್ಟ ಕೇಳೇ ತಿನ್ನುವಂಥ ದಿನ ಪರಿಸ್ಥಿತಿ ಬರುತ್ತೆ. ಅದು ಭಾಳ ದಿನಗಳಲ್ಲಿಲ್ಲ, ದೂರಿಲ್ಲ. ಹಳ್ಳಿಯಲ್ಲಿ ಏನು ಏ ಇದು ಚಲೋ ಇಲ್ಲ ಅಂತೇಳಿ ಬಿಟ್ಟು ಬೇರೆದು ತೊಗೊಂಡು ತಿನ್ನುವಂಥ ದಿನಗಳು ದೂರಿಲ್ಲ. ಸಿಟಿಯವರೇ ಹಂಗಂತ ತಿಳ್ಕೊಬೇಡ್ರಿ, ಹಳ್ಳಿಯವರು ಸಹ ಅದನ್ನೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು ಬಂದಾಗ ನಿಮ್ಗೆ ಹೆಚ್ಚು ಲಾಭ ಸಿಗತ್ತೆ. ನೀವು ಸಂಘದ ರೂಪದಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಾಗಿ ಎಕ್ಸ್ಪೋರ್ಟ್ ಮಾಡೋದು ಕಷ್ಟ. ಆದರೆ ಈಗ ಏನು ರೈತರ ಒಕ್ಕೂಟಗಳನ್ನು ಮಾಡಿದಿರಿ, ರೈತರ ಒಕ್ಕೂಟದಲ್ಲಿ ನೀವು ಸೇರಿ ಉತ್ಪಾದನೆ ಮಾಡಿದರೆ ಅದಕ್ಕೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಆದರೆ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಗುಣಮಟ್ಟ, ಆಮೇಲೆ ಯಾವ ಭೂಮಿಯಲ್ಲಿ ಬೆಳೆದಿದ್ರಿ, ಯಾವ ತಳಿ ಬೆಳೆದಿದ್ರಿ, ಬರೇ ಗೊಬ್ಬರ ಹಾಕಿ ಬೆಳೆದಿದ್ದಲ್ಲ, ಭೂಮಿ ಯಾವುದು ಆಯ್ಕೆ ಮಾಡಿದಿರಿ, ಯಾವ ತಳಿ ಬೆಳೆದಿದ್ರಿ, ಹಾಗೆ ಯಾವ ರೀತಿ ಉತ್ಪಾದನೆ ಮಾಡಿದಿರಿ ಎನ್ನದರ ಮೇಲೆ ಅದು ಅವಲಂಬನೆ ಆಗಿದೆ. ಆದ್ದರಿಂದ ತಾವೆಲ್ಲರೂ ರಫ್ತು ಮಾಡುವುದರಿಂದ ಹೆಚ್ಚು ಲಾಭವನ್ನು ಪಡೀರಿ, ಆಮೇಲೆ ನಮ್ಮ ದೇಶದ ಉತ್ಪನ್ನಗಳಿಗೆ ಹೆಚ್ಚು ಬೇಡಿಕೆ ಇದೆ. ಅಷ್ಟೇ ಪ್ರಮಾಣದಲ್ಲಿ ಗುಣಮಟ್ಟವನ್ನು ಕಾಪಾಡಬೇಕಾದ್ರೆ ಅಷ್ಟೇ ಕಷ್ಟ ಇದೆ. ಅದನ್ನು ನಾವೆಲ್ಲರೂ ತಿಳ್ಕೋಬೇಕು. ನಾನು ಒಕ್ಕೂಟದಿಂದನೇ ರಫ್ತು ಮಾಡಬೇಕಂತ ಹೇಳಿದೆ. ಒಬ್ಬ ರೈತನು ಸಹ ರಫ್ತು ಮಾಡ್ಬೋದು, ಇಂಡಿವಿಜುವಲ್ ರೈತನು ಮಾಡ್ಬೋದು, ಒಬ್ಬೊಬ್ಬ ರೈತರು ಸಹ ರಫ್ತು ಮಾಡ್ಬೋದು. ಆದರೆ ಇನ್ನೂ ನಾವು ಅದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕಾದ್ರೆ, ನಾವು ಹೆಚ್ಚು ಅದರಲ್ಲಿ ಎಕ್ಸ್ಪರ್ಟ್ ಆಗಬೇಕಾದ್ರೆ ಕೂಡಿ ಮೊದಲು ಕೆಲಸ ಮಾಡಿ, ಆಮೇಲೆ ನೀವೆಲ್ಲರೂ ಸುರೇಶ್ ಗೌಡರಂಗೆ, ಚಂದ್ರಶೇಖರ್ ಅವರಂಗೆ ಹಾಗೂ ನಮ್ಮ ಮೋಹನ್ ರಾವ್ ಅವರಂಗೆ ಆಗ್ರಿ. ಅದರಂತೆ ತಾವೆಲ್ಲರೂ ಅವರ ಕ್ಷೇತ್ರಗಳಿಗೆ ಭೇಟಿ ಕೊಡಿ, ಅವರ ಮಾರ್ಗದರ್ಶನ ತೆಗೆದುಕೊಳ್ಳಿ. ನಿಮಗೆಲ್ಲರೂ, ನೀವು ದೇಶಿ ಪ್ರೋಗ್ರಾಮದವರಿದ್ದರು, ಲೆಟಸ್ ಎಕ್ಸ್ಪೋರ್ಟ್ ಟು ದಿ ಶ್ರೀಲಂಕಾ, ಲೆಟಸ್ ಎಕ್ಸ್ಪೋರ್ಟ್ ಟು ದಿ ನೇಪಾಳ್, ಲೆಟಸ್ ಎಕ್ಸ್ಪೋರ್ಟ್ ಟು ದಿ ಭೂತಾನ್. ಸ್ಮಾಲ್ ಕಂಟ್ರೀಸ್, ನಾಟ್ ಬಿಗ್. ದೊಡ್ಡದರಲ್ಲಿಕ್ಕಿಂತ ಸಣ್ಣದನ್ನೇ ಗೆದ್ದುವುದು ಭಾಳ ಮಹತ್ವ. ಅಟ್ಲೀಸ್ಟ್ ವಿ ಶುಡ್ ಮೇಕ್ ಒನ್ ಫಾರ್ಮರ್ ಶುಡ್ ಎಕ್ಸ್ಪೋರ್ಟ್. ಐ ಥಿಂಕ್ ಸುರೇಶ್ ಈಸ್ ರೆಡಿ ಟು ಮೇಂಟೈನ್ ದ ಕ್ವಾಲಿಟಿ. ಯು ವಿಲ್ ರೆಡಿ ಟು ಮೇಂಟೈನ್ ದ ಕ್ವಾಲಿಟಿ. ಇವನ್ ಇಫ್ ಯು ಟೇಕ್ 10 ಟನ್ಸ್ ಆಫ್ ಎ ಗ್ರೇಡ್ ಆಫ್ಟರ್ ಶಾರ್ಟಿಂಗ್ ಔಟ್ ಎ ಗ್ರೇಡ್ ಓನ್ಲಿ ವಿಲ್ ರೆಡಿ ಟು ಗಿವ್. ದೇರ್ ಇಸ್ ಎ ಹ್ಯೂಜ್ ಡಿಮಾಂಡ್ ಫಾರ್ ಎಕ್ಸ್ಪೋರ್ಟ್ ಆಫ್ ದಿ ಡ್ರಮ್ಸ್ಟಿಕ್ ಫ್ರೂಟ್ಸ್ ಆಲ್ಸೋ, ಕಾಯಿ, ನೋ ಡೌಟ್ ಇನ್ ಪೌಡರ್. ಅಲಾಂಗ್ ವಿತ್ ದ್ಯಾಟ್ ಥಿಂಕ್ ಆಲ್ ಲೈನ್ ಅಂತ ಹೇಳುತ್ತಾ ನಮ್ಮ ಜಿಲ್ಲೆಯಿಂದ

0: ರಫ್ತು ಮಾಡಲಿಕ್ಕೆ ವಿಫಲವಾದ ಅವಕಾಶ ಇದೆ. ಮೆಣಸಿನಕಾಯಿ ಒಂದು ಪೆಟ್ಟು, ಮೆಣಸಿನಕಾಯಿ ಹೆಚ್ಚು ಕ್ಷೇತ್ರದಲ್ಲಿದ್ದರೂ ನಾವು ಎಕ್ಸ್ಪೋರ್ಟ್ ಮಾಡೋ ಕ್ವಾಲಿಟಿ ನಮ್ಮಲ್ಲಿ ಬೆಳೀತಾ ಇಲ್ಲ. ಇಲ್ಲೇ ರಿಜೆಕ್ಟ್ ಆಗ್ತದೆ, ಇಲ್ಲೇ ರಿಜೆಕ್ಟ್ ಆಗ್ತದೆ, ಎಲ್ಲ ಅಲ್ಲೇ ರಿಜೆಕ್ಟ್ ಆಗ್ತದೆ. ಉಳಿದವಂಥ ಈಗ ಉದಾಹರಣೆಗೆ ಈ ಭಾಗದಲ್ಲಿ ನಿಂಬೆಯೂ ಸಹ ಭಾಳ ಚೆನ್ನಾಗಿ ಬರುತ್ತೆ. ನಿಂಬೆಯೂ ಸಹ ತಾವು ಬೆಳೀಲಿಕ್ಕೆ ಪ್ರಾರಂಭ ಮಾಡಿ, ಆಳಂದದಲ್ಲಿ ನಿಂಬೆ ಚೆನ್ನಾಗಿ ಬೆಳೀತಾ ಇದ್ದರೆ, ನಂದು ಇಂಡಿ ತಾಲೂಕು ರೀ. ಅಂಥವು ಬೆಳೆಗಳನ್ನು ಬೆಳೀಲಿಕ್ಕೆ ಒಕ್ಕೂಟ ನಾಗರಾಜ್ ಅವರು ಎಟ್ಲೀಸ್ಟ್ ನೀವು ಲೀಡ್ ತೊಗೊಳ್ರಿ. ನಿಮ್ಮ ರೈತರಿಗೆ 10 ಮಂದಿ ರೈತರಿಗೆ ಕೂಡಿಕೊಂಡು ಏನಾದರೂ ಒಂದು ಹೊಸತನವನ್ನು ತೊಗೊಂಡು ಬನ್ನಿ. ಅಂಜೂರ ಹಣ್ಣು ಸಾಕಷ್ಟು ಇದ್ದಾವೆ, ಅವೆದರ ಲಾಭ ತಾವೆಲ್ಲರೂ ಪಡಿಬೇಕು. ಅದರ ಜೊತೆಗೆ ದಯಮಾಡಿ ರೈತನೊಟ್ಟಿಗೆ ಯಾವುದೇ ರೈತ ಏನೇ ಬೆಳೆದಿದ್ದರೂ ಸಹ ಅದನ್ನು ಖರೀದಿ ಮಾಡುವಂಥ ಮನಸ್ಸಿನ ಪರಿವರ್ತನೆ ನಿಮ್ಮಲ್ಲಿ ಆಗಲಿ. ರೈತರಿಂದನೇ ಖರೀದಿ ಮಾಡುವಂಥ ನಾವೆಲ್ಲರೂ ಪ್ರಾರಂಭ ಮಾಡೋಣ. ಅದರಿಂದ ರೈತರು ಆರ್ಥಿಕವಾಗಿ ಮುಂದೆ ಬರ್ತಾರೆ, ಅದರಿಂದ ನಮಗೂ ಲಾಭ ಆಗತ್ತೆ, ಅವರಿಗೂ ಲಾಭ ಆಗತ್ತೆ ಅಂತ ಹೇಳುತ್ತಾ.
1: ಇದುವರೆಗೆ ಇತ್ತೀಚೆಗೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರೈತರ ಸಾಮರ್ಥ್ಯವೃದ್ಧಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಆಹಾರ ಉತ್ಪನ್ನಗಳ ರಫ್ತು ಪ್ರಕ್ರಿಯೆ ಕುರಿತು ಆಹಾರ ಉತ್ಪನ್ನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಎಆರ್ ಕುರುಬರ್ ಅವರು ಭಾಷಣ ಮಾಡಿದ ಅವತರಣಿಕೆಯನ್ನು ಕೇಳಿದಿರಿ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರೈತ ಬಾಂಧವರೇ, ಈಗ ಕೇಳಿ ಕಡಿವಾಲ ಗ್ರಾಮದ ರೈತರಾದ ನಾಗೇಶ್ ರೋಣ ಅವರ ಸಾವಯವ ಕೃಷಿ ಅನುಭವಗಳನ್ನು.
2: ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಿಸಾನ್ ವಾಣಿ ರೈತರು ಕಡಿವಾಲ ಗ್ರಾಮದ ನಾಗೇಶ್ ರೋಣದವರು. ಇವರು ಸುಮಾರು ವರ್ಷದಿಂದ ಕೃಷಿಯನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಹೆಚ್ಚಾಗಿ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿ ಅಂತ ನಾವು ಹೇಳ್ತೀವಿ, ಆ ಕಡೆ ಒಂದು ಆಸಕ್ತಿಯನ್ನ ನಾಗೇಶ್ ಅವರು ತೋರಿಸ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗೇಶ್ ಅವರು ಅವರ ಕೃಷಿ ಅನುಭವಗಳನ್ನ ಹಂಚ್ಕೋತಿದ್ದಾರೆ. ನಾಗೇಶ್ ಅವರೇ, ತಾವು ಶಾಲೆಯನ್ನ ಓದಿರೋದು ಎಲ್ಲಿವರೆಗೆ ಓದಿದ್ರಿ?
3: ನಾನು SSLC ವರೆಗೆ ಓದಿನಿ ಸರ್.
2: ನಿಮ್ದು ಮೂಲ ಮನೆತನದ ಉದ್ಯೋಗ ಕೃಷಿನ ಅಥವಾ ಬೇರೆನಾ?
3: ಕೃಷಿನ ಸರ್.
2: ಕೃಷಿ, ಎಷ್ಟು ವರ್ಷದಿಂದ ಕೃಷಿ ಅನುಭವ ತಮಗೆ?
3: ನಾವು ಸುಮಾರು 18 ವರ್ಷದಿಂದ ನಾನು ಇದನ್ನ ಕೃಷಿನ ಮಾಡ್ಕೊಂತ ಇದ್ದೀನಿ ಸರ್. ಈಗ ಪ್ರೈವೇಟ್ ಆಗಿ ಸ್ವಲ್ಪ ಹಂಗ ಈಗಿನ ಕೃಷಿ ಇದಕ್ಕ ಹೊಂದಾಣಿಕೆ ಬೆಳಗಲ್ಲ ಅಂತೇಳಿ ಮತ್ತೆ ಈಗ ಲಿಂಗಸೂರಲ್ಲಿ ಒಂದು ವೀರಭದ್ರೇಶ್ವರ ಲಿಂಗಾಯತ್ ಖಾನಾವಳಿ ಅಂತಾನು ಇಟ್ಟಿವ್ರಿ ಸರ್. ನಾವು
2: ಖಾನಾವಳಿ ಜೊತೆ ಮಾಡ್ತಾ ಇದ್ದೀವಿ,
3: ಅದ್ರ ಜೊತೆ ಒಕ್ಕಲ್ತನನು ಮಾಡ್ತೀವಿ ಸರ್.
2: ಏನೇನು ಭೂಮಿ ಎಷ್ಟಿದೆ, ನೀರಾವರಿ ಅನುಕೂಲತೆ ಇದೆಯಾ, ಒಣ ಬೇಸಾಯ, ಏನೇನ್ ಬೆಳೆಗಳನ್ನ ಬೆಳಿತೀವಿ ಸ್ವಲ್ಪ ಹೇಳಿ.
3: ಅದು 2-in-1 ಸರ್, ಅಂದ್ರೆ FIC ಕಾಲುವೆ ಇದೆ ಸರ್, ಅದು ಮರಳು ಏತ್ ನೀರಾವರಿಯಲ್ಲಿ ಬರ್ತಿದ್ವು ನಮ್ಮದು. ಅದು ನೀರಿನ ಅನುಕೂಲತೆನೂ ಇದ್ರಿ ಸರ್. ಆಗಸ್ಟ್ ಲಿಂದ ಹೆಚ್ಚು ಕಡಿಮೆ ಮಾರ್ಚ್ ತನ ನೀರು ಬರ್ತ ಸರ್, ಕೆನಲ್ಗಳು ಅಲ್ಲಿ ತನ ನೀರ ಸಪ್ಲೈ ಇರ್ತಾವ್ರಿ ಸರ್. ನಾವು ಈಗ 3ನೇ ವರ್ಷ ಸರ್ ಮೆಣಸಿನ ಬೆಳೆ ಹಾಕಕತ್ತಿ.
2: ಅಂದ್ರೆ ಮೆಣಸಿನ ಬೆಳೆ ಅಷ್ಟು ಹಾಕ್ತಾ ಇರ್ತೀರಾ, ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇರ್ತೀರಾ?
3: ನಾವೀಗ ಸದ್ಯಕ್ಕಂತೂ ಬರೀ ಮೆಣಸಿನ ಬೆಳೆನ ಮಾತ್ರ ಮಾಡಕತ್ತೀವಿ ಸರ್.
2: ಮೆಣಸಿನ ಬೆಳೆ ಮಾತ್ರ?
3: ಹೌನ್ ಸರ್.
2: ಎಷ್ಟು ವರ್ಷದಿಂದ ಮೆಣಸು?
3: ಈಗ 3 ವರ್ಷದಿಂದ ಸರ್. ಇದು ಮುಂಚಿತ ನಾವು ಬಾಳೆ ಮಾಡಿದ್ವಿ ಸರ್, ಬಾಳೆ ಮಾಡಿದ್ವಿ ಮತ್ತೆ ಮೆಕ್ಕೆಜೋಳ ಮಾಡಿದ್ವಿ, ಅವಾಗೂ ಮೆಣಸಿನ ಗಿಡ ಮಾಡಿದ್ವಿ. ಅವಾಗ ನೀರು ಸರಿಗೆ ಇದ್ದಿಲ್ಲ ಸರ್, ನಮ್ದು ಒಂದ್ ಸ್ವಲ್ಪ ಕ್ಲೋರೈಡ್ ಅಂಶ ನೀರ್ ಐತ್ ಸರ್, ಅದ ಅಲ್ಲದ ನೀರು. ಈಗ ಇದು ನೀರಾವರಿ ಹನಿ ನೀರಾವರಿ ಆದಾಗಲಿಂದ ಮತ್ತೆ FIC ಕಾಲುವೆ ಬಂದ ನಂತರ ಮೆಣಸಿನ ಪೀಕ್ ಮಾಡಕತ್ತೀವ್ರಿ ಸರ್. ಈಗ 2-3 ವರ್ಷದಿಂದ ಮೆಣಸಿನ ಗಿಡನ ಮಾಡಕತ್ತೀವ್ರಿ ಸರ್.
2: ಎಷ್ಟು ಎಕರೆ ಹಾಕ್ತಾ ಇರ್ತೀರಿ ಮೆಣಸಿನಕಾಯಿಯನ್ನ ಪ್ರತಿ ವರ್ಷ?
3: ಪ್ರತಿ ವರ್ಷ ಒಂದ್ ನಮ್ಮದು 8 ಎಕರೆ 8 ಗುಂಟೆ ಹೊಲ ರೀ ಸರ್. 8 ಎಕರೆ 8 ಗುಂಟೆ ಹೊಲದಾಗ ಅದು ಒಂದ್ 22 ಗುಂಟೆ ಇದಕ್ಕೆ ಹೋಗಿತ್ತು ಸರ್ ಕಾಲುವೆಕ. ಅದ್ರಲ್ಲಿ ಉಳಿದ್ರ ಅದು 7-7.5 ಎಕರೆ ಜಮೀನ್ ಐತಿ ಸರ್. ಅದ
2: ಅಂದ್ರ 7 ಎಕರೆದಲ್ಲಿ ಮೆಣಸಿನಕಾಯಿನ ಹಾಕ್ತಿರ್ತೀರಿ?
3: ಹೌದ್ ಸರ್.
2: ಹೇಗೆ ಮೆಣಸಿನಕಾಯಿನ ಹಾಕ್ಬೇಕಂತ ಯಾಕೆ ಮೆಣಸಿನಕಾಯಿ ಬಂದಿರ್ತಾವ? ಮೊದಲ ಬೇರೆ ಹತ್ತಾಗ ನೋಡಿ, ವಿಶೇಷವಾಗಿ ಹುಣಗುಂದ ಭಾಗದಲ್ಲೆಲ್ಲ ಕಪ್ಪು ಭೂಮಿ ಇರೋದ್ರಿಂದ ಜಾಸ್ತಿ ಬೇರೆ ಬೆಳೆಗಳನ್ನ ಬೆಳೀತಾ ಇರ್ತಾರೆ, ಕಡಲೆ, ಜೋಳ, ಹತ್ತಿ.
3: ಅವನ್ನ ಹಾಕಿರ್ತೀವ್ರಿ ಸರ್. ಈಗೇನಾಗತ್ತೀ, ಕಡ್ಲಿ ಬೆಳ್ಳೆನ ಸತತ್ ಮಾಡಕಂತ ಹೋದ್ವಿ ಅಲ್ರಿ, ಅದ ಏನಾಗತ್ತ 3 ವರ್ಷ 4 ವರ್ಷ ಸತತ್ ಒಂದೇ ಪೀಕ್ ಮಾಡೋದ್ರಿಂದ ಅದಕ್ಕ ವಿಲ್ಟ್ ಬರಕತ್ತದ ಸರ್. ಅದು ಅಂದ್ರ ನೆಟೆ ರೋಗ ಅಂತ ಬರ್ತಲ್ ಸರ್.
2: ಹೌದು,
3: ಅದು ಅಗಿ ಸಾಯಕತ್ತಿ ಬಿಡ್ತ ಸರ್. ಅದು ನಾವು ಕಾಲುಗೈ ಮಾಡಿದ್ರಂದ್ರ ಬೆಳೆಗಳು ಬೇರೆ ಬೇರೆ
2: ಬೆಳೆ ಬದಲಾವಣೆ ಮಾಡೋದ್ರಿಂದ ರೋಗ ಅದು ಕಡಿಮೆ ಆಗ್ತದ ರೋಗ.
3: ಅದಕ್ಕ ಕಾಲುಗೈ ಅಂತಾರಲ್ಲ ಸರ್ ನಮ್ಮಲ್ಲಿ.
2: ಹೌದು,
3: ಅದಕ್ಕ ಬೇರೆ ಬೇರೆ ಮಾಡ್ಬೇಕಂತೇಳಿ ಬರೀ ಕಡ್ಲೆ ಹಾಕಿ ಜೋಳ ಹಾಕಿ ಜೋಳ ಹಾಕಿದ್ರ ನಮ್ಮಲ್ಲೇ ಮಲ್ಲಿಗೆ ಹೊಡಿತೀವಿ ಸರ್. ಅದು ಜೋಳದ ಬೇರಿನ ಮೇಲೆ ಮಲ್ಲಿಗೆ ಹೊಡಿತೀವಿ ಅಂದ್ರೆ ಅದು

0: ಕಾಳು ಸರಿಯಾಗಿ ಆಗಲ್ಲ. ಹೌದು, ಅದಕ್ಕದನ್ನ ಜೋಳನ ಮತ್ತೆ ಕಡ್ಲೆ ಬಿಟ್ಟಿವಿ ಸರ್. ಮತ್ತೆ 2-3 ವರ್ಷ ಚೇಂಜ್ ಮಾಡಮ್ ಅಂತೇಳಿ ಈ ಮೆಣಸಿನ ಪೀಕ್ ಹಾಕಿವ್ರಿ ಸರ್. ಈ ಮೆಣಸಿನ ಪೀಕ್ ಹಾಕಿದ್ರಿಂದ ಸ್ವಲ್ಪ ನಮಗ ಅನುಕೂಲತೆ ಆಗಿತ್ತು ಸರ್.
1: ಹೇಗೆ ಮೆಣಸಿನಕಾಯಿ ತಳಿಯನ್ನ ಯಾವ್ದು ಉಪಯೋಗ ಮಾಡುತ್ತಾವು?
0: ನಾನು ಫಸ್ಟ್ 1ನೇ ವರ್ಷ ಬ್ಯಾಡಗಿ ಡಬ್ಬಿ ಹಾಕಿದ್ವಿ ಸರ್. ಅಂದ್ರ ಅದನ್ನ ಬಿತ್ತಿಸಿದ್ದೀನಿ ಸರ್. ಒಂದ್ 3.5 ಎಕರೆ ಬಿತ್ತಿಸಿದ್ವಿ ಸರ್.
1: ಕೂರಿಗೆಯಿಂದ
0: 36 ಇಂಚಿನ ಸಾಲಿಗೆ ರೀ. ಅದಕ್ಕ ಫಸ್ಟ್ ನಾವು ಹೊಲ ಸಿದ್ಧತೆ ಮಾಡುವಾಗ ಏನ್ ಮಾಡಿದ್ವಿ ಸರ, ಒಂದ್ ಎಕರೆಕ 2ರಿಂದ 3 ಪ್ಯಾಕೆಟ್ ಅಂದ್ರ 40 ಕೆಜಿದು 3 ಪ್ಯಾಕೆಟ್ ಬೇವಿನ ಹಿಂಡಿ ಹಾಕಿದ್ವಿ ಸರ. ಅಂದ್ರ ನಿಮ್ ಕೇಕ್
1: ಇಡೀ ಹೊಲಕ್ಕ ಹಾಕ್ಬಿಟ್ಟಿದ್ರಿ?
0: ಇಡೀ ಹೊಲಕ್ಕ ಮೊದಲ ಹಾಕಿದ್ದೀನಿ ಸರ್.
1: ಮೊದಲು ಹೇಗೆ ಅದನ್ನು ಬಿತ್ತಿಸಿದ್ರೆ ಹೇಗ್ ಮಾಡಿದ್ರಿ ಅದನ್ನ?
0: ಅದನ್ನ ಕಲ್ಟಿವೇಟರ್ ಹೊಡೆದ್ವಿ ಸರ್, ಟ್ರ್ಯಾಕ್ಟರ್ಲೆ. ಟ್ರ್ಯಾಕ್ಟರ್ಲೆ ಕಲ್ಟಿವೇಟರ್ ಹೊಡೆದು ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತೇಳಿ, ದೂದ್ ಫಾಸ್ಫೇಟ್ ಅಂತೇಳಿ ಒಂದು ಗೊಬ್ಬರ ಬರ್ತ ಸರ.
1: ಹೌದು, ಬೂದಿ ಟೈಪ್ ವೈಟ್ ಬೂದಿ ಬರ್ತ ಸೂಪರ್ ಫಾಸ್ಫೇಟ್.
0: ಸೂಪರ್ ಫಾಸ್ಫೇಟ್, ಸಿಂಗಲ್ ಸೂಪರ್ ಫಾಸ್ಫೇಟ್
1: ಸಿಂಗಲ್.
0: ಅದನ್ನ 1 ಎಕರೆಕ 2 ಪ್ಯಾಕೆಟ್ ಸರ. ಇದನ್ನ 3 ಪ್ಯಾಕೆಟ್ ಸರ. ಅಂದ್ರ ಅದನ್ನ 1 ಕ್ವಿಂಟಲ್ ಸರ. ಇದು 120 ಕೆಜಿ ಸರ. ನಿಮ್ ಕೇಕು 120, ಇದು 100 ಕೆಜಿ
1: ಸಿಂಗಲ್ ಸೂಪರ್ ಫಾಸ್ಫೇಟ್. 100 ಕೆಜಿ
0: 100 ಕೆಜಿ
1: ಇದನ್ನ
0: ಹಾಕಿ ಏ ಮಾಡಿದ್ವಿ ಸರ, ಕಲ್ಟಿವೇಟರ್ ಹೊಡೆದು ಅದನ್ನ ಹಾಕಿದ್ಮೇಲೆ ಒಳ್ಳೆ ಅದನ್ನ ಅರಗಿದ್ವಿ ಸರ್.
1: ಅಂದ್ರೆ ಮಣ್ಣಲ್ಲಿ ಮುಚ್ಚದ ಅದು ಸರಿಯಾಗಿ?
0: ಮಣ್ಣಲ್ಲಿ ಮುಚ್ಚಿದ್ವಿ ಸರ್. ಅದನ್ನ
1: ಕಲ್ಟಿವೇಟರ್ ಹೊಡೆದು ಹಾಕಿದ್ರ ಅಥವಾ ಹಾಕಿ ಕಲ್ಟಿವೇಟರ್ ಹೊಡೆದು ಆಮೇಲೆ ಹರಗಿದ್ರೆ ಹೇಗ್ ಮಾಡಿದ್ರಿ?
0: ಇಲ್ಲ, ಮೊದಲು ಕಲ್ಟಿವೇಟರ್ ಹೊಡೆದು ಗೊಬ್ಬರ ಒಗದ್ವಿ ಸರ್. ಅದನ್ನ ಒಗದ ನಂತರ ಅರಗಿದ್ವಿ ಸರ್.
1: ಅಂದ್ರೆ ಎರಡು ನೀಮ್ ಕೇಕ್ ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಮಿಕ್ಸ್ ಮಾಡಿ ಹಾಕಿದ್ರೆ ಬೇರೆ ಬೇರೆ ಹಾಕಿದ್ರೆ ಅವನ?
0: ಎರಡು ಮಿಕ್ಸ್ ಮಾಡಿ ಹಾಕಿವಿ ಸರ್.
1: ಮಿಕ್ಸ್ ಮಾಡಿ ಹಂಗೆ ಕಲ್ಟಿವೇಟರ್ ಸಾಲಲ್ಲಿ ಕೈಯಿಂದ ಹಾಕಿಬಿಡೋದು?
0: ಕೈಯಿಂದ ಉಗ್ಗಿವ್ರಿ ಸರ್. ಉಗ್ಗಿ ಕಸ ಮತ್ತೆ ಅದನ್ನ 2 ಬೇರೆ ಗಳೆ ಹೊಡೆದ್ವಿ ಸರ್.
1: ಮತ್ತೆ ಕುಂಟಿ ಹೊಡೆದ್ರೆ ಕುಂಟಿ ಹಾಕಿರಿ.
0: 2 ಬೇರೆ ಕುಂಟಿ ಹೊಡೆದ್ವಿ ಸರ್. ಕುಂಟಿ ಹೊಡೆದು ಮತ್ತೆ ಸ್ವಲ್ಪ ಕಸ ಬಂದ ನಂತರ ಮತ್ತೊಂದ್ ಸರಿ ಕುಂಟಿ ಹೊಡೆದು ಅದನ್ನ ಸರಿಯಾಗಿ ಮಣ್ಣಾಗಿಂದ ಅದಕ್ಕ ಬೂದ್ ಕಟ್ಟಿವ್ರಿ ಸರ್.
1: ಯಾಕೆ ನೀಮ್ ಕೇಕು ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕ್ಬೇಕಂತ ಯಾಕೆ ಬಂತು ತಮಗೆ? ಯಾರು ತಜ್ಞರು ಹೇಳಿದ್ರ ಅಥವಾ ನೀವೇ ಹಾಕಿದ್ರ? ಇದರಿಂದ ಏನು ಪ್ರಯೋಜನ ಆಗ್ತದ ನಿಮ್ಗೆ?
0: ತಜ್ಞರ ಅಂತಂದ್ರ ನಾವು ನಮ್ಮ ಅರುಣ್ ಸರ್ ಅಂತ ಹೇಳಿದ್ರಲ್ಲ ಸರ್, ಇಲ್ಲಿ ರಾಯಚೂರು ಅಗ್ರಿ ಯೂನಿವರ್ಸಿಟಿ ಫಾರ್ಮ್ ನಾಗ ಅವ್ರಿಂದ ಕೇಳಿದ್ವಿ ಸರ್. ಒಂದ್ಸರಿ ಇಲ್ಲರಿ, ನೀಮ್ ಕೇಕ್ ಹಾಕೋದ್ರಿಂದ ಬೆಳೆಗಳಿಗೆ ಯಾವ್ದ ಕೀಟನಾಶಕಗಳು ನಮ್ಮ ಭೂಮಿ ಮಿತ್ರಗಳು ಉಳಿತಾವ,
1: ಹೌದು
0: ಅನ್ಯ ಕೀಟಗಳು ಸಾಯ್ತಾವ, ಅದಕ್ಕೆ ನೀವು ಸ್ವಲ್ಪ ಆರ್ಗ್ಯಾನಿಕ್ ಕಡೆ ಒತ್ತು ಕೊಡ್ಬೇಕಂತ ಹೇಳಿದ್ರಿ ಅವರು. ಈ ಮುಂಚೆಕ ನಾನ್ರಿ ಸರ್ ಸುಭಾಷ್ ಪಾಳೇಕರ್ ಇದನ್ನ ಫಾಲೋ ಮಾಡ್ತಿದ್ದೀನಿ ಸರ್. ನಾನು
1: ಅವರ ತತ್ವಗಳನ್ನ ಕೃಷಿ
0: ಅವ್ರ ತತ್ವಗಳನ್ನ ಅಂದ್ರ ಜೀವಾಮೃತ, ಗಣ ಜೀವಾಮೃತ ಸ್ವಲ್ಪ ನನ್ನ ಕೈಲೇ ಆದಷ್ಟು ಮಾಡ್ತಿದ್ದೀನಿ ಸರ್. ನಾನು ಮುಂಚಿತವಾಗಿ ನಾನು ಬಾಳೆ ಬೆಳೆದಿನಿ ಸರ್. ಅಂದ್ರ ಅದು ನಮ್ದು ನೀರ್ ಸರಿಗಿ ಇರ್ಲದಕ್ಕ ಅದು ಬಾಳೆ ಸರಿಗಿ ಬರ್ಲಿಲ್ಲ ಸರ್. ಆದ್ರ ರೇಟ್ ಅನ್ನು ಸರಿಗಿ ನಮಗ್ ಕೈಗತ್ಲಿಲ್ಲ.
1: ಅದೇ ಹೌದು,
0: ನೀರು ಅದಕ್ಕ ಸಿಹಿ ನೀರ್ ಬೇಕು ಸರ. ನಮ್ಮಲ್ಲಿರಂತದ್ದು ಫ್ಲೋರೈಡ್ ವಾಟರ್ ಇರ್ತದ್ರಿ. ಅದರಿಂದ ನಾವು ತೊಂದ್ರೆ ಗೀಡಾಗಬಾರ್ದು ಅಂತೇಳಿ ಏನ್ ಮಾಡಿದೀವ್ರಿ, ಬಾಳ ಖರ್ಚು ಮಾಡಲಿಲ್ರಿ, ಅದನ್ನ ಆರ್ಗ್ಯಾನಿಕ್ ನ ಯೂಸ್ ಮಾಡಿದೀನಿ ಸರ್. ಜೀವಾಮೃತನ ಮಾಡಿ ಒಂದ್ ಬಡ್ಡಿಗೆ 1 ಲೀಟರ್ ಕೊಡ್ತಿದ್ದೀವ್ರಿ ಸರ್. ಟೈಪ್ ಮಾಡ್ಕೊಂತ ಬಂದಿದ್ದೀನಿ. ಅದ್ರ ಅನುಭವದ ಮೇಲೆ ಈ ಮೆಡಿಸಿನ್ ಹಿಡ್ಕೊಂಡು ಏನ್ ಮಾಡಿದೀನಿ ನಾನು, ಸ್ವಲ್ಪ ಆರ್ಗ್ಯಾನಿಕ್ ಅಥವಾ ಇಲ್ಲಿ ಉತ್ಕರ್ಷ ಕಂಪನಿಗೂ ಸಿಗತವ್ರಿ ಸರ್. ಬೇವೇರೆ ಸಿಗುತ್ತಾ, ಬೇವೇರೆ ಬೇಸನೆ ಸಿಗುತ್ತಾ, ಮತ್ತೆ ಪೊಟ್ಯಾಸಿಯಂ ಲೇಖಾನೆ ಸಿಗುತ್ತಾ, ಮತ್ತೆ ಮೆಟಾರಿಸಮ್ ಸಿಗುತ್ತಾ, ಅವು ಎಲ್ಲವೂ ಸಿಗಂತವ್ ಅದನ್ನ ಯೂಸ್ ಮಾಡ್ಕೊಂತ ಹೊಂಟಿನ ಸರ್. ನಾನು ಈಗ ಸ್ವಲ್ಪ ನಮ್ ಬೆಳೆ ಉತ್ತಮ ಐತೆ ಸರ್. ಈಗ
1: ಅಂದ್ರೆ ನೀವು ವೆರ್ಟಿಸಿಲಿಯಂ ಲೆಕ್ಕಾನಿ ಮತ್ತು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನ ಬಹಳಷ್ಟು, ಟ್ರೈಕೋಡರ್ಮ ಇರ್ಬೋದು, ಬೇವೇರಿಯ ಬೆಸಿಯಾನ ಇರ್ಬೋದು, ಎಷ್ಟು ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೀರಿ ಇವನ್ನೆಲ್ಲ?
0: ಇವನ್ನ ಸರ್ವೇ ಸಾಮಾನ್ಯ ನಾನು ಯಾವಾಗ ಹಾಕಿದ್ರು ಯೂಸ್ ಮಾಡೇ ಮಾಡ್ತೇನೆ ಸರ್.
1: ಹೇಗೆ ಇವನ್ನ ಉಪಯೋಗ ಮಾಡ್ತೀರಿ ಸ್ವಲ್ಪ ಹೇಳಿ? ಯಾವ್ಯಾವನ್ನ ಯದಕ್ಕಾಗಿ ಉಪಯೋಗ ಮಾಡ್ತೀರಿ, ಹೇಗೆ ಬಳಸ್ತಾ ಇದ್ದೀರಿ ಸ್ವಲ್ಪ ಹೇಳಿ? ಬೇವೇರಿಯ ಬೆಸಿಯಾನ ಅಂತ ಹೇಳಿ ಸ್ವಲ್ಪ
0: ಸರ್. ಇದನ್ನ ಫಸ್ಟ್ ನಾನು ಈಗ 10 ಹೊತ್ತಿನಾಗಂತೂ ಇನ್ನ ನಿಮ್ ಕೇಕ್ ಮತ್ತೆ ಸಿಂಗಲ್ ಸೂಪರ್ ಫಾಸ್ಫೇಟ್ ಹಾಕಿದ್ ಸರ್.
1: ಹಾಕ್ತಾರೆ, ಹೌದು
0: ಹಾಕಿದ್ದೀನ್ರಿ. ನೆಕ್ಸ್ಟ್ ಒಂದು 15-20 ದಿನ ಬಿಟ್ಟಿನ್ರಿ, ಒಂದ್ ಸರಿ ಎಣ್ಣೆ ಹೊಡಿಬೇಕಾತಲ್ ಸರ್ ನಾನು. ಅದು ಮೈಟ್ಸು ತ್ರಿಪ್ಸ್ ಸಲಾಗ್ರಿ,
1: ಹೌದು ಮೆಣಸಿನ ಗಿಡಗಳಿಗೆ,
0: ಮತ್ತೆ ಮೆಣಸಿನ ಗಿಡಕ್ಕರಿ, ಮತ್ತೆ ಇನ್ನೊಂದು ಅದು ಮಳೆಗಳು ಹೆಚ್ಚಾಗ್ಬಿಟ್ಟು ಸರ್ ಈ ವರ್ಷ.
1: ಹೌದು,
0: ಅದಕ್ಕೆ ಏನ್ ಮಾಡಿದೀವ್ರಿ, ಟ್ರೈಕೋಡ್ರಮ ಮತ್ತೆ ವರ್ಟಿಸಿಲಿಯಂ ಲೆಕ್ಯಾನಿ ಅಂತ ಬರ್ತಲ್ರಿ, ಟ್ರೈಕೋಡ್ರಮ ವೆರೈಡಿ ಅಂತ ಬರ್ತ್ರಿ. ಆ ಟ್ರೈಕೋಡ್ರಮ ವೆರೈಡಿ ಮತ್ತು ಇದನ್ನ ವೆರ್ಟಿಸಿಲಿಯಂ ಲೆಕ್ಯಾನಿ ಅನ್ರಿ, 1 ಎಕರೆಕ್ಕ 1 ಕೆಜಿ ಹಂಗ್ರಿ. ಅಂದ್ರ ಅದನ್ನ ಲಿಕ್ವಿಡ್ ಸಿಗುತ್ತೆ ಸರ್, ಪ್ಲಸ್ ಅಗ್ರಿ ಯೂನಿವರ್ಸಿಟಿಯಾಗ ಇದು

0: ಪೌಡರ್ ರೂಪದೊಳಗ್ ಸಿಗತ್ ಸರ್. ಆನ್ಲೈನ್ ದೊಳಗ್ ತರಿಸಿದ್ರ ಲಿಕ್ವಿಡ್ ರೂಪನಾಗ ಸಿಗತ್ ಸರ್. ಇದನ್ನ ನಾನು ಲಿಕ್ವಿಡ್ ತಗೊಂಡಿನಿ ಸರ, ಪೌಡರ್ ತಗೊಂಡಿನಿ ಸರ್.
1: ಈ ವರ್ಟಿಸಿಯಂ ಲೆಕ್ಕಿ ಲಿಕ್ವಿಡ್ ಸಿಗತ್ತೆ ನಿಮಗೆ?
0: ಹೌದ್ ಸರ್.
1: ಮತ್ತೆ ಟ್ರೈಕೋಡರ್ಮಾ ಲಿಕ್ವಿಡ್ ಸಿಗತ್ತ?
0: ಅದು ಲಿಕ್ವಿಡ್ ರೂಪದೊಳಗ ಸಿಗತ್ ಸರ್. ನಾನು ಫಸ್ಟ್ ರೀ ಸರ ವಲ್ಟಿಸಿಲಿಯಂ ಲೆಕ್ಕೇನೆ ಮತ್ತು ಟ್ರೈಕೋಡ್ರಮ. ಆ ಟ್ರೈಕೋಡ್ರಮ ವಲ್ಟಿಸಿಲಿಯಂ ಲೆಕ್ಕೇನೆ ಯಾಕೆ ಹಾಕಿದ್ದೆ ಅಂದ್ರೆ ಸರ, ವಲ್ಟಿಸಿಲಿಯಂ ಲೆಕ್ಕೇನ ಒಳಮುಟ್ರಿ ಮತ್ತು ಹೊರಮುಟ್ರಿ ಎರಡೂ ತೆಗಿತೈತೆ. ಅದು ವಲ್ಟಿಸಿಲಿಯಂ ಲೆಕ್ಕೇನೆ ಅದು ಒಳಮುಟ್ರಿ ಮತ್ತು ಹೊರಮುಟ್ರಿ ಅದು ಎರಡನ್ನು ವರ್ಕ್ ಮಾಡತ್ರಿ ಸರ್. ಅದು ಆದ್ರೆ ಇದು ಟ್ರೈಕೋಡ್ರಮ ಬೀಳರ್ಕೊಳ್ಳೆ ರೋಗ ಮತ್ತೆ ಬೂದ್ ರೋಗ. ಮುಂದಿನ ದಿನಮಾನದಲ್ಲಿ ಬೂದ್ ರೋಗ ಬರಬಾರ್ದಂದ್ರ ಟ್ರೈಕೋಡ್ರಮ ಕಡ್ಡಾಯವಾಗಿ ಹೊಡಿಬೇಕು ಸರ್.
1: ನೀವು ಟ್ರೈಕೋಡ್ರಮ ಲಿಕ್ವಿಡ್ ಅನ್ನ ಸ್ಪ್ರೇ ಮಾಡಿದ್ರೆ ಗಿಡಗಳಿಗೆ?
0: ಇಲ್ಲ ಸರ್, ಈ ಟ್ರೈಕೋಡ್ರಮ ಮತ್ತೆ ವಲ್ಟಿಸಿಲಿಯಂ ಲಿಕ್ಕೇನೆ ರಾಯಚೂರು ಅಗ್ರಿ ಯೂನಿವರ್ಸಿಟಿ ನಮ್ ಸರ್ ಕೊಟ್ಟಿದ್ರಲ್ಲ ಅವನ್ನ ಯೂಸ್ ಮಾಡಿನಿ ಸರ್.
1: ಯೂಸ್ ಮಾಡಿದ್ರಿ?
0: ಈಗ ಮೊನ್ನೆ ಬೇರೆ ಬೆಸಿನ ನೋಡಿದೀನಿ ಸರ್. ನೆಕ್ಸ್ಟ್ ಟೈಮ್
1: ಬೇರೆ ಬೆಸಿನ ಪೌಡರ್ ಇದ್ದದನ್ನ ಹೇಗೆ ಅದನ್ನ ನೀರಲ್ಲಿ ಕಲಸಿ ಹೊಡಿತಿದ್ರ ಹೇಗೆ?
0: ಬೇರೆ ಬೆಸಿನ ಸೇಮ್ ಟು ಸೇಮ್ ಸರ್. ಯಾವ ಹೊಡಿತೀರಿ ಇದನ್ನ? ಈಗ ನಮ್ದು ಒಂದ್ ಟಾಕಿ ಹತ್ತು ಗನ್ ಪಂಪ್ ಆಗಂಗ್ರಿ, ಒಂದ್ ಬಕೆಟಿನೊಳಗ್ ಕಲಸ್ತೀವ್ರಿ ಸರ್ ನಾವು ಅದನ್ನ. ಅದನ್ನ ಬೇರೆ ಬೆಸಿನ್ ಆಗ್ಲಿ ಟ್ರೈಕೋಡ್ರಮ್ ಆಗ್ಲಿ ಒಟ್ಟ ಇವು ಆರ್ಗ್ಯಾನಿಕ್ ಏನದವ್ ಸರ್, ಇವು ಜೈವಿಕ ಶಿಲೇಂದ್ರ ನಾಶಕ ಇವಿ ಏನದವ್ರಿ ಸರ್ ಗೊಬ್ಬರಗಳು, ಇವನ್ ಹೊಡಿಬೇಕಂದ್ರ ಬಿಫೋರ್ ನಾವು ನೆರಳಿನಲ್ಲೇ ಇಡಬೇಕು ಸರ್ ಇವನ್ನ.
1: ಅಂದ್ರ ಬಿಸಿಲಲ್ಲಿ ಸಂಗ್ರಹ ಮಾಡಿ ಇಡಬಾರ್ದು ಇವನ್ನೆಲ್ಲ?
0: ಬಿಸಿಲ್ನಾಗ ಇಟ್ರಂದ್ರ ಅದು ನಾವ್ ಮಾಡಿದ್ರು ಮಾಡ್ಲಾರ್ದಂಗ್ ಸರ್ ಅದು. ಯಾಕಂದ್ರ ಇದು ನಾವು ಜೈವಿಕ ಉತ್ಕರ್ಷಗಳನ್ನ ಮಾಡ್ಬೇಕು, ಭೂಮಿನ ಡಿಪಾಸಿಟ್ ಮಾಡ್ಬೇಕು ಸರ್ ನಾವು.
1: ಹೌದು,
0: ಆ ರಿಸರ್ವೇಶನ್ ಕೆಡಿಸ್ಬೇಕಂದ್ರ ಮತ್ತೆ ಹಾಕದ್ ಬಿಟ್ರು ಆಟ ಮಾಡದೇ ಇದ್ರು ಅಷ್ಟೇ ಅಲ್ರಿ ಸರ್.
1: ಸುಮ್ನೆ ಹಂಗೆ ಸೈಲೆಂಟ್ ಆಗಿ ಬಿಟ್ಬಿಟ್ಟು ಭೂಮಿ ತಂತ್ರಜ್ಞಾನ ಸುಧಾರಣೆ ಆಗತ್ತದ.
0: ಈಗ ಏನಾಗತ್ತ್ರಿ ಸರ, ನಾವು ಅದನ್ನ ತಂಪಾದ ವಾತಾವರಣದಾಗ ಹೊಡಿಬೇಕ್ರಿ. ತಂಪಾದ ವಾತಾವರಣ ಅಂತಂದ್ರ ಮುಂಜಾನೆ 6 ಗಂಟೆಯಿಂದ 10 ಗಂಟೆ ಒಳಗ್ರಿ.
1: ಅಂದ್ರೆ ಜೈವಿಕ ಶಿಲೀಂದ್ರ ನಾಶಕಗಳನ್ನ ಈ ಒಂದು ಆದಷ್ಟು ನಾವು ಮುಂಜಾನೆ ತಂಪತ್ನಾಗ ಸಿಂಪರಣೆ ಮಾಡ್ಬೇಕು ಎಲ್ಲ ಗಿಡಗಳಿಗೆ.
0: ಹೌದು ಸರ್. ಅದು ಅಕಸ್ಮಾತ್ ಮೋಡ ಕವಿದ ವಾತಾವರಣ ಇತ್ತು, ಫುಲ್ ತಂಪಾದ ವಾತಾವರಣ ಇತ್ತು ಅಂದ್ರ ನೀವು ಯಾವಾಗಾದ್ರೂ ಹೊಡೆದ್ರೆ ನಡೀತೀವಿ ಸರ್. ಮೋಡ ಕವಿದ ವಾತಾವರಣ ಇತ್ತು, ಬಿಸಿಲಿನ ಟೆಂಪರೇಚರ್ ಕಡಿಮೆ ಇತ್ತು ಅಂದ್ರ ಕಡಿಮೆ ಇದ್ದಾಗ ಏಕ್ ಹೊಡೆದ್ರೆ ನಡೀತೀವಿ ಸರ್. ಇರ್ಲಿಲ್ಲ ಅಂದ್ರ ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಸರ್ 4ರಿಂದ ಒಡೆಯೋದ್ ಬೆಸ್ಟ್. ಸಾಯಂಕಾಲ 4ರಿಂದ 6-7 ಗಂಟೆ ವರೆಗೆ ನಾವು ಹೊಡೆದ್ ಬಿಟ್ರೆ ಸರ್ ಎಣ್ಣೆಗಳನ್ನ, ಅದು ಏನಾಗತ್ರಿ ಇಡೀ ರಾತ್ರಿ ಎಲ್ಲ 12-14 ತಾಸು ದ್ವಿಗುಣ ಆಗ್ಬಿಡುತ್ತೆ ಸರ್.
1: ಮಲ್ಟಿಪ್ಲೈ ಭೂಮಿಯಲ್ಲಿ ಮಲ್ಟಿಪ್ಲೈ ಆಗತ್ತ, ಅದು
0: ಮಲ್ಟಿಪ್ಲೈ ಆಗತ್ತೆ ಸರ್.
1: ಈಗ ಬೇರೆ ಬೈಸಿಯನ ಏನು ಹತೋಟಿ ಮಾಡದ್ ನಿಮ್ಗೆ ಅದು ಸಿಂಪರಣೆ ಮಾಡೋದ್ರೆ ಜೈವಿಕ ಒಂದು ಶಿಲೀಂದ್ರ ಕೀಟನಾಶಕ ಇದು
0: ಎಲ್ಲ ಸರ್ ಅದು ಮುಟ್ಟು ರೋಗ ತೆಗಿತೈತ್ರಿ. ಥ್ರಿಪ್ಸ್, ವೈಟ್ ಥ್ರಿಪ್ಸ್ ಈ ಸದ್ಯಕ್ಕೆ ಬಂದಿರಂತ ಆಟಮ ಇದು ಒಂದು ನಮಗ ಭಯಂಕರ ತೆಲ್ನೋವಾಗಿತ್ರಿ. ರಾಯಚೂರು ಡಿಸ್ಟಿಕ್ ಮತ್ತೆ ನಮ್ ಬಾಗಲಕೋಟೆ ಡಿಸ್ಟಿಕ್ ಇರಿ, ಕರಿ ಥ್ರಿಪ್ಸ್ ಅಂತ ಬಂದೈತ್ರಿ. ಅದು ಕರಿ ನುಸಿ ಅಂತೀವಲ್ಲ,
1: ಕರಿ ನುಸಿಗ್ರಿ ಮೆಣಸಿನಕಾಯಿ ಬೆಳೆ.
0: ಮೆಣಸಿನಕಾಯಿ ಬೆಳೆಗೆ ಅದು ಬಾಳ ಎತ್ತಿದ ಕೈ ಅಂತೇಳಿ ಈ ನಮ್ಮ ಅಗ್ರಿ ಯೂನಿವರ್ಸಿಟಿ ಅವ್ರು ಬಾಳ ಅದನ್ನ ರೈತರ ಬಗ್ಗೆ ಬಾಳ ಕಾಳಜಿ ತಗೊಂಡು ಬಾಳ ಅಂದ್ರ ಬಾಳ ಇದನ್ನ ಮಾಡಕತ್ತಾರ ಸರ್ ನಮ್ಮ ಅರುಣ್ ಸರ್ ಅವರು.
1: ಈಗ ಕರಿ ಜಿಗಿ ಅಥವಾ ಕರಿದು ಏನು ಬಂದಿದೆ ಮೈಟ್ ಇದು ಮೆಣಸಿನಕಾಯಿಯಲ್ಲಿ, ಇದಕ್ಕೆ ಏನು ಸಿಂಪರಣೆ ಮಾಡ್ತಿದ್ರು ಜೈವಿಕವಾಗಿ ತಾವು?
0: ಕರೆದು ಈ ಸದ್ಯಕ್ಕಂತೂ ಬರಗಿಲ್ಲ ಸರ್. ಅದ ಕರೆ ಯಾಕೆ ಬರ್ತಂದ್ರದ್ರಿ, ನಾವು ಈ ಭೂಮಿ ಒಳಗ ಬೆಲ್ಲದ ಅಂಶ ಮತ್ತೆ ಸಕ್ಕರೆ ಅಂಶ ಹೆಚ್ಚಾದ್ರೆ ಮಾತ್ರ ಎಲೆಗಳ ಮೇಲೆ ಕರಿ ಜಿಗಿ ಬರ್ತ. ಬೇವಿನಿಂಡಿ ಕನ್ವರ್ಟ್ ಆಗಿ ನೈಟ್ರೋಜನ್ ಆಗತ್ ಸರ್. ಬೇವಿನಿಂಡಿ ಹಾಕೋದ್ರಿಂದ ಬೇವಿನಿಂಡಿ ನೈಟ್ರೋಜನ್ ಆಗತ್ತ.
1: ಹೌದು,
0: ಈ ಸದ್ಯಕ್ಕಿರಂತ ಸರ್ಕಾರಿ ಗೊಬ್ಬರ ಅಂತೇಳಿ ಅಂತೀವಲ್ಲ ಸರ್ ನಾವು,
1: ಯೂರಿಯಾ.
0: ಆ ಯೂರಿಯಾ ಬೆಳಿತೈತಿ ಅಂತ ಅತಿ ಹೆಚ್ಚು ಯೂರಿಯಾ ಹಾಕಿದ್ರ ನೈಟ್ರೋಜನ್ ಹೋಗಿ ಅದು ಸಕ್ಕರೆ ಕಂಟೆಂಟ್ ಆಗುತ್ತೆ, ಶುಗರ್ ಕಂಟೆಂಟ್ ಆಗುತ್ತೆ. ಅದು ಸಕ್ಕರೆ ಅಂಶ ಆಗೋದ್ರಿಂದ ಕರಿಜಿಗೆ ಬರ್ತಾರ.
1: ಕರಿಜಿಗೆ ಬರ್ತದ.
0: ಅವಕ್ಕೆಲ್ಲ ಮತ್ತೆ ಮುಂದೆ ಊರು ತೆಗ್ದಾರ ಸರ್ ಮೆಟಾರೈಸಿಮ್ ಮತ್ತೆ ನೆಮೋರಿಯ ರಿಲೇ ಇಂತವೆಲ್ಲ ಜೈವಿಕ ಶಿಲೀಂದ್ರ ಅದಾವ ಸರ್ ಅದಕ್ಕೂ
1: ಅದಕ್ಕೋದಾವೆ.
0: ಆದ್ರಿಂದ ಆದ್ರೂ ಅದನ್ನ ಇನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿಲ್ಲ ಸರ್. ಅದನ್ನ ಯೂಸ್ ಮಾಡಿದ ನಂತರ ಗೊತ್ತಾಗುತ್ತೆ ಸರ್ ಅದು.
1: ಈಗ ಸದ್ಯ ನೀವು ಯಾವ್ಯಾವ ಜೈವಿಕ ಸಿಲಿಂಡರ್ ನಾಶಕಗಳನ್ನ ಉಪಯೋಗ ಮಾಡ್ತಾ ಇದ್ದೀರಿ?
0: ಈ ಸದ್ಯಕ್ಕೆ ನಾವು ಟ್ರೈಕೋಡ್ರಮ ಪಲ್ಟಿಸಿಲಿಯಂ ಲೇಖೇನೆ, ಈ ಬೇವರೆ ಬೆಸಿನ್ ಮತ್ತೆ ಮೆಟಾರೈಸಿಮ್, ಇದು PBS KBS ಅಂತ ಬರ್ತಾವ ಸರ್. ಇನ್ನೊಂದು ಏನಂದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ PBS ಫಾಸ್ಫರ್ ಸಾಲಬಿಲೈಸನ್ ಬ್ಯಾಕ್ಟೀರಿಯಾ ಅಂತೇಳಿ
1: PSB
0: ಅದ್ರಿ, PSB ಅದು ಸಹಿತ ಆನ್ಲೈನ್ ರೂಪದೊಳಗೆ ತರಿಸಿನ ಸರ್ ಅದನ್ನ.

0: PSB ಅಂತ ಬರ್ತಾರ
1: ಹೌದು,
0: ಉತ್ಕರ್ಷ ಕಂಪನಿ ತರಿಸೇನ್ರಿ ಸರ್.
1: ಸೊ ಬಹಳಷ್ಟು ನೀವು ಜೈವಿಕ ಗೊಬ್ಬರಗಳನ್ನ, ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನ ಬಹಳಷ್ಟು ಎರಡ್ ಮೂರು ವರ್ಷದಿಂದ ಉಪಯೋಗ ಮಾಡ್ತಾ ಇದ್ದೀರಿ.
0: ಅದನ್ನ ಸಮ್ ಪರ್ಸೆಂಟ್ ಯೂಸ್ ಮಾಡಿದ್ರೆ, ಈ ಸರಿ ಮಾತ್ರ 100% ಯೂಸ್ ಮಾಡ್ಬೇಕಂತ ಒಂದ್ ನಿರ್ಧಾರ ಮಾಡಿದ್ ನೋಡಿ ಸರ್.
1: ಅಂದ್ರೆ ಈ ಸಲ ಏನು ಕೆಮಿಕಲ್ ಸಿಂಪರಣೆ ಮಾಡಬಾರ್ದು ಅಂತ ಮಾಡಿದಿರ ತಾವು?
0: ಈ ತರ ಇಲ್ಲಿವರೆಗಿನೂ ಒಟ್ಟ ಈ ಸದ್ಯಕ್ಕೆ ನನ್ನ ಅಂತಕ್ಕಿರಂತವು ಒಂದ್ ಐದಾರು ಡೋಸ್ ಎಣ್ಣೆ ಅದಾವ್ ಸರ್ ಈ ಸದ್ಯಕ್ಕ. ಆ ಐದಾರು ಡೋಸ್ ಎಣ್ಣೆ ಒಳಗೂ ಒಂದು ನಾನು ಇನ್ನ ಇವರೆಗಿನ ಹಾಕಿಲ್ಲ ಸರ್. ಈ ಸದ್ಯಕ್ಕೇನ ರೈಚೂರು ಅಗ್ರಿ ಯೂನಿವರ್ಸಿಟಿ ಅವ್ರು ಕೊಟ್ಟು ಮತ್ತೆ ನಾ ಆನ್ಲೈನ್ ನಾಗ ತರಿಸಿದ್ರು ಬಯೋ ಫೆಕ್ಟಿಸೈಡ್ಸ್ ತರಿಸಿನಿ ಸರ್.
1: ಓ, ಎಲ್ಲಾ ಸಾವಯವ ರೀತಿ ಒಳಗನ ತಾವು ಜೈವಿಕ ಗೊಬ್ಬರಗಳು
0: ತರಿಸಿ ಉಪಯೋಗ ಮಾಡಕತ್ತೀನಿ ಸರ್.
1: ಹೇಗ ಅನಿಸ್ತದೆ ನಿಮ್ಗೆ ಎಲ್ಲ ಜೈವಿಕ ಕೀಟನಾಶಕ, ಜೈವಿಕ ರೋಗನಾಶಕಗಳನ್ನ, ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಬಳಸೋದ್ರಿಂದ ನಿಮ್ಗೆ ಸ್ವಸ್ಥ ಅನಿಸ್ತದಾಗ ಒಕ್ಕಲ್ತನ ಮಾಡೋದು ಬಹಳ ಉಳಿತಾಯ ಆಗತ್ತಾ?
0: ಇದು ಸರ ತಿಳಿದು ಮಾಡಿದ್ಯಾವಾಗ ಏನಂತಾರಲ್ರಿ, ತಿಳಿದು ನೋಡಿದ್ರ ತಿಳಿದು ಮಾಡಿದ್ರ ಇದ್ರಾಗ ಎಲ್ಲಾ ಅನುಭವದಕ್ಕಿಂತ ಇದು ಬಹಳ ಶ್ರೇಷ್ಠ ಸರ. ಯಾಕಂದ್ರ ಈಗಿನ ಜೀವನ ಪ್ರಕಾರ ನಾವು ಹಲವಾರು ವಿಷ ಪದಾರ್ಥಗಳನ್ನು ಹೊಲದಾಗ ಸಿಂಪಡಣೆ ಮಾಡೋದ್ರಿಂದ ಭೂಮಿ ಮಿತ್ರ ಕೀಟಗಳು ಸಾಯ್ತೇವ ಸರ್.
1: ಹೌದು,
0: ಅದಕ್ಕೆ ಮಿತ್ರ ಕೀಟಗಳು ಸಾಯ್ತೇವ, ಅದಕ್ಕೆ ನಾವ್ ಏನ್ ಮಾಡ್ಬೇಕಾಯ್ತ್ರಿ ಈಗ ಅದನ್ನ ಉಳಿಸ್ಬೇಕಂದ್ರಿ ಈ ಪರಿಸರನ. ನಾವ್ ಎಷ್ಟತ್ತಿದ್ರು ಈಗ ಅದನ್ನ ಎಷ್ಟತ್ತಿದ್ರು ನಾವು ಭೂಮಿನ ರಿಜರ್ವ್ ಮಾಡ್ಬೇಕಂದ್ರ ಮುಂದಿನ ಪಾಳಿಗೆ ಬಿಟ್ಟು ಹೋಗ್ಬೇಕಂದ್ರ ಅದನ್ನ ದಯಮಾಡಿ ನಾವು ಮಾಡ್ಲೇಬೇಕು ಸರ್. ಸರ್
1: ಈ ರಾಸಾಯನಿಕ ಗೊಬ್ಬರ ಮತ್ತೆ ಅದ್ರ ಬದಲಾಗಿ ಏನ್ ಹಾಕ್ತಿರ್ತಾವ ಭೂಮಿಗೆ? ಭೂಮಿ ಶಕ್ತಿ ಬೇಕಲ್ಲ, ಭೂಮಿಗೆ ಶಕ್ತಿ ಬೇಕು ನಿಮ್ ಬೆಳೆ ಬೆಳಿಲಿಕ್ಕೆ, ಅದಕ್ಕೆ ಏನ್ ಹಾಕ್ತೀರಿ?
0: ಅದಲ್ಲ ಸರ PBS KBS ಏನಾಗ್ಯಾವ
1: ಅವನೇ ಹಾಕ್ತೀರಿ?
0: ಅವ್ ನೋಡಿಬೇಕ್ರಿ ಅವ್ ಅಲ್ರಿ ಲೀಪ್ ಎನರ್ಜಿ ಅಂತ ಸರ್. ಈ ಬೆಳೆಗಳ ಬೇರ್ಗಳ ಸಂಖ್ಯೆ ಅಂತದಾಗ ಎಲೆಗಳ ಸಂಖ್ಯೆ ಎಲೆ ಉತ್ಕೃಷ್ಟ ಬರ್ತಾವ
1: ಅಲ್ಲ, ಮೇಲ್ಗಡೆಯಿಂದನು ಕೊಡುದಾಯ್ತು ಮತ್ತೆ ಕೆಳಗಡೆಯಿಂದನು ಬೇಕಲ್ಲ, ಬೇರ್ ಮುಖಾಂತರನು ಬರ್ಬೇಕು ಅದಕ್ಕೆ ಪೋಷಕಾಂಶಗಳು.
0: ವರ್ಮಿ ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ಹಾಕ್ಬೇಕು ಸ್ವಲ್ಪ ಪರ್ಸೆಂಟ್ ಅದನ್ನ
1: ಹಾಕ್ಬೇಕು.
0: ಇಷ್ಟು ಜನ ವಿಷ ಉಂಟು ಬಿಟ್ಟಿವಿ ಸರ. ಆಮೇಲೆ ಒಳಗೆ ಉಂಡಂದ್ರೆ ಆಗುದಿಲ್ಲ ಅದು.
1: ಈಗ ಒಟ್ಟಾರೆ ತಾವು ಸಾವಯವ ರೀತಿಯೊಳಗ ಜೈವಿಕ ಕೀಟನಾಶಕ ಶಿಲೀಂಧ್ರ ನಾಶಕಗಳನ್ನ ಉಪಯೋಗ ಮಾಡಿ ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಹೇಗ ಅನಿಸ್ತದೆ ನಿಮಗೆ? ನಿಮ್ಮ ನೋಡ್ಬಿಟ್ಟು ಸುತ್ತಮುತ್ತ ರೈತರು ನಿಮ್ಮ ಅನುಭವಗಳನ್ನು ತಗೊಂಡು ಯಾರಾದ್ರೂ ಪಾಲನೆ ಮಾಡ್ಲಿಕ್ಕೆ ಮುಂದ್ ಬರ್ತಾ ಇದ್ದಾರ?
0: ಹೋದ ವರ್ಷ ಸರ್ ಆರ್ಗ್ಯಾನಿಕ್ ಯೂಸ್ ಮಾಡಿ ನಾನು ಸ್ವಲ್ಪ ಬೆಳೆ ಚೆನ್ನಾಗಿ ತಗೊಂಡಿನಿ ಸರ್. ಅಂದ್ರ ಇದು ಪ್ಲಾಂಟಿಕ್ ಅಂತ ಬರ್ತೀರಿ ಸರ್ ಒಂದು ಆರ್ಗ್ಯಾನಿಕ್, ಆ ಪ್ಲಾಂಟಿಕ್ ಔಷಧನ ಹೊಡೆದೇನ್ರಿ ನಾನು. ಕೆಳಗಡೆ ದೇವನಿಂಡಿ ಮತ್ತೆ ಇವನು ರಾಸಾಯನಿಕನು ಹಾಕಿನ್ರಿ.
1: ಹಾಕಿರಿ?
0: ಹಾ, ರಾಸಾಯನಿಕನು ಹಾಕಿನ್ರಿ ಸ್ವಲ್ಪ ಮಟ್ಟಿಗೆ. ದೇವನಿಂಡಿ ಮಾತ್ರ ಕೈ ಬಿಟ್ಟಿಲ್ಲ ಸರ್ ಅದನ್ನ. ಸ್ವಲ್ಪ ಮಾಡಿನ್ರಿ, ಇದ್ರು ಸ್ವಲ್ಪ ಮಾಡಿನ್ರಿ. ಡಿಎಫ್ಪಿ, ಯೂರಿಯಾ, ಪೊಟ್ಯಾಶ್ ಇಂತವೆಲ್ಲ ಹಾಕಿಂತ ಬಂದ್ಬಿಟ್ಟಿವ್ರಿ, ಅಡಾಪ್ಟ್ ಆಗಿಬಿಟ್ಟೈತೆ ಅದ್ರ ಜಮೀನು.
1: ಹೌದು,
0: ಅದನ್ನ ಬಿಡಿಸ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ನಾವು ವರ್ಮಿ ಕಾಂಪೋಸ್ಟ್ ಸ್ವಲ್ಪ ಹಾಕ್ಬೇಕ್ರಿ, ಎರೆ ಜೆಲ್ಲು ಅವನ್ನ ಮಿಕ್ಸ್ ಮಾಡಿ ಬಾಯ್ ಮಾಡ್ರಿ, ಭೂಮಿನ ಹತೋಟಿಗೆ ತರ್ಬೇಕಾಯ್ತು ಸರ್. ಅದು
1: ಒಟ್ಟು ಭೂಮಿಗೆ ಮೊದಲಿನ ಸ್ಥಿತಿಗೆ ತರ್ಬೇಕದ ನಾವೀಗ.
0: ಹಾ, ತರಬೇಕ್ರಿ, ತಂದ ತರತೀವ್ರಿ ಅದನ್ನ. ಅದಕ್ಕ ನಾವು ಜನರಿಗೆ ಹೇಳ್ತೀವ್ರಿ ಸರ.
1: ಅಲ್ಲ, ಕಷ್ಟ ಪಡ್ಬೇಕಲ್ಲ ಸ್ವಲ್ಪ, ಇದಕ್ಕೆ ಬಹಳ ಪರಿಶ್ರಮ ಇದೆ.
0: ಪರಿಶ್ರಮ ಪಾಳೈತ್ರಿ ಸರ್.
1: ಪರಿಶ್ರಮ ಪಡ್ಲಿಕ್ಕೆ ಜನ ಮುಂದ್ ಬರ್ಬೇಕಷ್ಟೇ ಈಗ.
0: ಮುಂದ್ ಬರ್ಬೇಕು, ಅವ್ರ ಮುಂದ್ ಬಂದ್ರೆ ಅವ್ರ ಜಮೀನ್ ಉಳಿತೇವ್ ನೋಡಿ ಸರ್.
1: ಹೌದೌದೌದು,
0: ಮುಂದ್ ಬರದಿದ್ರ ಉಳಿದಿಲ್ಲ. ಇದು ಈಗಿನ ಮಳೆ ಈಗಿನ ಬೆಳೆ ನೋಡಕತ್ತಿದ್ರಂದ್ರ ಖರ್ಚು ಇಟ್ಟೆ ಅಲ್ಲಿವಾಗ ಸರ್. ಕಂಟ್ರಿ ಬಿಡ್ತಾರ 70,000 ರೂಪಾಯಿ ಖರ್ಚ ಇಂತ 20,000 ರೂಪಾಯಿ ಬಟ್ಟಿ ಬರ್ತಾವ.
1: ಹೌದು,
0: ಈ ಟೈಪ್ ಬೆಳೆ ಆಗತ್ನಾಗ ಮಳೆನೂ ಕೈ ಕೊಡಕತ್ತೇವ, ಬೆಳೆನೂ ಕೈ ಕೊಡ್ತಾವ. ಅದಕ್ಕೆ ಮಾಡ್ಬೇಕ್ರಿ, ಸ್ವಲ್ಪ ನಾವ ಸ್ವಲ್ಪ ತೋಟಿ ಒಳಗೆ ತಲಿಬೇಕು.
1: ಹೌದೌದು, ಒಳ್ಳೇದು. ನಾಗೇಶ್ ಅವ್ರೆ, ನಿಮ್ಮ ಅನುಭವ ಹಂಚ್ಕೊಂಡ್ರೆ ನಿಮ್ಮ ಹಾಗೆ ಇತರ ರೈತರು ಈ ಜೈವಿಕ ಕೀಟನಾಶಕ ಶಿಲೀಂಧ್ರ ನಾಶಕಗಳನ್ನ ಮತ್ತು ಜೈವಿಕ ಗೊಬ್ಬರಗಳನ್ನ ಹೇರಳವಾಗಿ ಬಳಸಿ ರಾಸಾಯನಿಕ ಮುಕ್ತವಾದಂತ ರಾಸಾಯನಿಕ ಬಳಸಲಾರದೆ ಕೃಷಿಯನ್ನ ಮಾಡ್ತಾ ಬಂದ್ರೆ ಖಂಡಿತ ಭೂಮಿ ಫಲವತ್ತತೆನು ಜಾಸ್ತಿ ಆಗತ್ತ, ಜೊತೆಗೆ ಖರ್ಚು ಕಡಿಮೆ ಆಗತ್ತೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ರೋಗ ಬಾಧೆಗೆ ಬೆಳೆಗಳು ತುತ್ತಾಗೋದಿಲ್ಲ, ಕೀಟ ಮತ್ತು ರೋಗ ಬಾಧೆಗೆ ರೈತರಿಗೆ ಸಾಕಷ್ಟು ಇದರಿಂದ ಒಂದು ಅನುಕೂಲತೆಗಳಿದಾವೆ. ನಿಮ್ಮ ಹಾಗೆ ರೈತರು ನೋಡ್ರಿ, ಇತ್ತೀಚೆಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಸಾವಯವ ವಸ್ತುಗಳು ಸಿಗ್ತಾ ಇರ್ತವೆ. ಸಾವಯವ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡಿ ಹಾಕ್ಲಿ, ಆದ್ರೆ ರೈತರು ಕೆಲವೊಂದು ಸಾವಯವ ವಸ್ತುಗಳನ್ನ ಮನೆಯಲ್ಲೇ ಸಿದ್ಧ ಮಾಡ್ಕೊಳ್ತಕ್ಕಂತ ಒಂದು ತಂತ್ರಜ್ಞಾನ ಬಂದಿದ್ದಾವೆ, ವಿಜ್ಞಾನಿಗಳು ನೀಡ್ತಾ ಇದ್ದಾರೆ. ಇಂತಹ ತಂತ್ರಜ್ಞಾನವನ್ನ ಬಳಸಿ ರೈತರು ಮನೆಯಲ್ಲೇ ಉತ್ಪಾದನೆಯನ್ನ ಮಾಡಿ ಬಳಸಿದ್ರೆ ಇನ್ನೂ ರೈತರು ಉಳಿತಾಯವನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನಾಗೇಶ್ ಅವರೇ, ನಿಮ್ಮ ನಿಮ್ಮ ವಿಚಾರ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ಧನ್ಯವಾದಗಳು ತಮಗೆ.
0: ನಮಸ್ಕಾರ ಸರ್.
2: ಇದುವರೆಗೆ ಕಡಿವಾಲ ಗ್ರಾಮದ ರೈತರಾದ ನಾಗೇಶ್ ರೋಣ ಅವರ ಸಾವಯವ ಕೃಷಿ ಅನುಭವಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ ಪೇಟೆ ತಾರಣೆ. ರಾಯಚೂರು, ಮಾನ್ವಿ, ಸಿಂಧನೂರು ಹಾಗೂ ಲಿಂಗಸ್ಕೂರು

ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44 7,479 ರೂಪಾಯಿಯಿಂದ 10,000 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 5,069 ರೂಪಾಯಿಯಿಂದ 5,875 ರೂಪಾಯಿ. ಭತ್ತ, ಸೋನಾ ಮಸೂರಿ 2,079 ರೂಪಾಯಿಯಿಂದ 3,951 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 6,800 ರೂಪಾಯಿಯಿಂದ 6,800 ರೂಪಾಯಿ. ತೊಗರಿ, ಕೆಂಪು 8,666 ರೂಪಾಯಿಯಿಂದ 8,666 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ 2,700 ರೂಪಾಯಿಯಿಂದ 2,700 ರೂಪಾಯಿ. ಜೋಳ ಇತರೆ 1,950 ರೂಪಾಯಿಯಿಂದ 3,200 ರೂಪಾಯಿ. ಭತ್ತ, ಹಳೆ ಸೋನಾ ಮಸೂರಿ 2,770 ರೂಪಾಯಿಯಿಂದ 4,300 ರೂಪಾಯಿ. ಅಕ್ಕಿ ಇತರೆ 2,850 ರೂಪಾಯಿಯಿಂದ 2,850 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಆವರೇಜ್ ಇಡಿ 7,000 ರೂಪಾಯಿಯಿಂದ 7,600 ರೂಪಾಯಿ. ಹತ್ತಿ ಬನಿ 8,600 ರೂಪಾಯಿಯಿಂದ 9,200 ರೂಪಾಯಿ. ಒಣಮೆಣಸಿನಕಾಯಿ ಗುಂಟೂರು 13,625 ರೂಪಾಯಿಯಿಂದ 17,000 ರೂಪಾಯಿ. ಜೋಳ, ಹೈಬ್ರಿಡ್ ಜೋಳ 2,800 ರೂಪಾಯಿಯಿಂದ 2,800 ರೂಪಾಯಿ. ಭತ್ತ, ಭತ್ತದ ಆರ್ನರ್ ಹಾರ್ ಹಳೆಯದು 2,800 ರೂಪಾಯಿಯಿಂದ 4,940 ರೂಪಾಯಿ. ಅಕ್ಕಿ, ನುಚ್ಚಕ್ಕಿ 3,100 ರೂಪಾಯಿಯಿಂದ 3,100 ರೂಪಾಯಿ. ಅಕ್ಕಿ ಮಧ್ಯಮ 5,850 ರೂಪಾಯಿಯಿಂದ 6,750 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 7,000 ರೂಪಾಯಿಯಿಂದ 7,850 ರೂಪಾಯಿ. ಈಗ ಲಿಂಗಸ್ಕರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ 2,700 ರೂಪಾಯಿಯಿಂದ 3,330 ರೂಪಾಯಿ. ಸೂರ್ಯಕಾಂತಿ, ಸೂರ್ಯಪಾನ 7,600 ರೂಪಾಯಿಯಿಂದ 7,800 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ, ಸಿಂಧನೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ.

0: ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.
1: ದೂರದಲ್ಲಿರುವ ನಿಮ್ಮ ಬಂಧು ಬಳಗ, ಸ್ನೇಹಿತರು, ಪರಿಚಿತರಿಗೆ ತಕ್ಷಣವೇ ಹಣ ಕಳುಹಿಸಬೇಕೇ? ಶೀಘ್ರದಲ್ಲೇ ಹಣ ತಲುಪುವ ವಿಶ್ವಾಸಾರ್ಹ ವ್ಯವಸ್ಥೆ, ಅಂಚೆ ಇಲಾಖೆಯ ಎಲೆಕ್ಟ್ರಾನಿಕ್ ಮನಿ ಆರ್ಡರ್, ಇಎಂಒ ಸೇವೆ, ದೇವಸ್ಥಾನ, ಮಸೀದಿ, ಚರ್ಚ್ ಇಂತಹ ಯಾವುದೇ ಧಾರ್ಮಿಕ ಸಂಸ್ಥೆಗಳಿಗೆ ಸೇವಾ ಕಾಣಿಕೆ, ದೇಣಿಗೆ ಹಣವನ್ನು ಸುರಕ್ಷಿತವಾಗಿ ವೇಗವಾಗಿ ಕಳುಹಿಸಬಹುದು. ತ್ವರಿತ ಹಣ ರವಾನೆ, ಸುರಕ್ಷಿತ ಸೇವೆ, ದೇಶವ್ಯಾಪಿ ಅಂಚೆ ಜಾಲದ ವಿಶ್ವಾಸ, ಇವೆಲ್ಲವೂ ಒಂದೇ ಸೇವೆಯಲ್ಲಿ ಲಭ್ಯ. ಇಂದೇ ಅಂಚೆ ಇಲಾಖೆಯ ಇಎಂಒ ಸೇವೆಯನ್ನು ಬಳಸಿರಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:34 ಆಗುತ್ತಲಿದ್ದು 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ.
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್, ಮೈಕೆಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕಿದೆ. ನ್ಯಾಯಾಲಯವು ಅವರ ಅಹವಾಲುಗಳನ್ನು ಆಲಿಸುತ್ತದೆ ಮತ್ತು ಕಾನೂನಿನ ಪ್ರಕಾರ ಸಿಗಬೇಕಾದ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. ಸಭೆ ನಡೆಸುವಂತೆ ಐಎನ್ಡಿಐ ಮೈತ್ರಿಕೂಟ ಮಾಡಿದ ಮನವಿಗೆ ಪ್ರತಿಕ್ರಿಯಿಸಿದ ಅವರು, ಭೇಟಿಗೆ ಅವಕಾಶ ಕೋರಿ ಹಿಂದಿನ ದಿನ ತಮಗೆ ಪತ್ರ ಬಂದಿತ್ತು ಮತ್ತು ತಾವು ಅವರನ್ನು ಭೇಟಿಯಾಗಲು ಏಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅದಕ್ಕೆ ಉತ್ತರಿಸಿದ್ದಾಗಿ ತಿಳಿಸಿದರು. ಪ್ರತಿಭಟನೆ ಮತ್ತು ಮೆರವಣಿಗೆಗಳಿಗಾಗಿ ದೆಹಲಿ ಪೊಲೀಸರು ರಾಮಲೀಲಾ ಮೈದಾನ, ಬುರಾರಿ ಮೈದಾನ ಹಾಗೂ ಪೂರ್ವ ದೆಹಲಿಯ ಸಿಬಿಡಿ ಮೈದಾನವನ್ನು ನೂತನ ಸ್ಥಳಗಳಾಗಿ ಗುರುತಿಸಿದ್ದಾರೆ. ದೆಹಲಿ ಪೊಲೀಸ್ ಆಯುಕ್ತ ಅನುರಾಗ್ ಕುಮಾರ್ ಹೊರಡಿಸಿರುವ ಆದೇಶದಂತೆ ಜಂತರ್ ಮಂತರ್ ಅನ್ನು ಅಧಿಕೃತ ಪ್ರತಿಭಟನಾ ಸ್ಥಳಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ನಾಗರಿಕರ ಪ್ರತಿಭಟನೆ ಮತ್ತು ಮೆರವಣಿಗೆ ನಡೆಸುವ ಹಕ್ಕನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಸೂಕ್ತ ಪರ್ಯಾಯ ಸ್ಥಳಗಳನ್ನು ಗುರುತಿಸಲು ಕೇಂದ್ರ ಗೃಹ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಕೆಲಸವು ಹಣಕಾಸು ಮತ್ತು ವಿತ್ತೀಯ ನೀತಿಗಳಿಗೆ ಸೈದ್ಧಾಂತಿಕ ಆಧಾರವನ್ನು ಬಲಪಡಿಸಿದೆ. ಅಲ್ಲದೆ ಆರ್ಥಿಕ ಏರಿಳಿತಗಳಿಗೆ ಪ್ರತಿಕ್ರಿಯಿಸುವ ಸರ್ಕಾರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಸುಧಾರಿಸಿದೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಹೇಳಿದೆ. ರಾಬರ್ಟ್ ಇ ಹಾಲ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮೈಕೆಲ್ ವುಡ್ಫೋರ್ಡ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಪ್ರಶಸ್ತಿಯು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಪ್ರಶಸ್ತಿಯನ್ನು ಹೊಂದಿದೆ. ಇದನ್ನು ಇಬ್ಬರು ಪ್ರಶಸ್ತಿ ವಿಜೇತರು ಸಮಾನವಾಗಿ ಹಂಚಿಕೊಳ್ಳಲಿದ್ದಾರೆ. ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಹಾಗೂ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಸೇನೆ ಮತ್ತು ಭಾರತೀಯ ಆಹಾರ ನಿಗಮದ ನಡುವೆ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣಾ ಅಗತ್ಯಗಳ ಗಣನೀಯ ಭಾಗವನ್ನು ಈಗ ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ ಎಂದರು. ಸೈನಿಕರಿಗೆ ಉತ್ತಮ ಆಹಾರ, ಸೂಕ್ತ ಉಪಕರಣಗಳು, ಗುಣಮಟ್ಟದ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದರಿಂದ ಅವರ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ನೀತಿ ನಿರೂಪಣೆಯಲ್ಲಿ ಹೊಸ ದೃಷ್ಟಿಕೋನಗಳು, ನವೀನ ಆಲೋಚನೆಗಳು ಮತ್ತು ಬಲವಾದ ಉದ್ದೇಶದ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಯುವಜನರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೆಹಲಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಯುವಜನಸಂಖ್ಯೆಯು ಭಾರತದ ಪ್ರಮುಖ ಶಕ್ತಿಯಾಗಿದೆ. ದೇಶದ ಜನಸಂಖ್ಯೆಯ ಸರಾಸರಿ ವಯಸ್ಸು 30 ವರ್ಷಕ್ಕಿಂತ ಕಡಿಮೆ ಇದೆ ಮತ್ತು ಮುಂದಿನ 3 ದಶಕಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. 2047 ವೇಳೆಗೆ ಭಾರತದ ಆರ್ಥಿಕತೆಯು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ತಲುಪಲಿದೆ. ಯುವಕರ ಮಹತ್ವಾಕಾಂಕ್ಷೆ ಮತ್ತು ದೃಢ ನಿಶ್ಚಯವು ಅವರನ್ನು ಭಾರತದ ಅಭಿವೃದ್ಧಿಯ ಉತ್ತರಾಧಿಕಾರಿಗಳನ್ನಾಗಿ ಮಾತ್ರವಲ್ಲದೆ ಭಾರತವನ್ನು ಸಮೃದ್ಧಿಯ ಭವಿಷ್ಯದತ್ತ ಕೊಂಡೊಯ್ಯುವ ರುವಾರಿಗಳನ್ನಾಗಿಯೂ ಮಾಡುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014ರಲ್ಲಿ ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019ರ ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಂಗಭೂಮಿ ಉತ್ಸವ 2026ಕ್ಕೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು. ಈ ಉತ್ಸವ ಇದೇ ಬುಧವಾರದವರೆಗೆ ನಡೆಯಲಿದೆ. ಉತ್ಸವ ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಾಗತಿಕ ರಾಜಕೀಯ ಉದ್ವಿಗ್ನತೆ, ಸಂಘರ್ಷ ಮತ್ತು ಅನಿಶ್ಚಿತತೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸಂವಾದ, ಪರಸ್ಪರ ನಂಬಿಕೆ ಹಾಗೂ ಜಾಗತಿಕ ಸಾಮರಸ್ಯ ಬೆಳೆಸುವಲ್ಲಿ ಸಂಸ್ಕೃತಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. 3 ದಿನಗಳ ಉತ್ಸವದಲ್ಲಿ 10 ನಾಟಕ ತಂಡಗಳು 11 ನಾಟಕಗಳನ್ನು ಪ್ರದರ್ಶಿಸಲಿವೆ. ದೆಹಲಿಯ ರಾಷ್ಟೀಯ ನಾಟಕ ಶಾಲೆಯ ಅಭಿಮಂಚ್ ಸಭಾಂಗಣ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ರಾಷ್ಟೀಯ ನಾಟಕ ಶಾಲೆಯ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ತಿಳಿಸಿದ್ದಾರೆ. ಭಾರತ, ಥಾಯ್ಲೆಂಡ್, ಇಂಡೋನೇಷ್ಯಾ, ರಷ್ಯಾ, ವಿಯೆಟ್ನಾಂ, ಇರಾನ್, ದಕ್ಷಿಣ ಆಫ್ರಿಕಾ, ಕಜಕಸ್ತಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ದೇಶಗಳ ಕಲಾವಿದರು ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು

ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸೇವೆಗಳ ದರಗಳಲ್ಲಿ ಪಾರದರ್ಶಕತೆ ತರುವುದು, ರೋಗಿಗಳ ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗುವುದು ಹಾಗೂ ಬಿಲ್ಲಿಂಗ್ಗೆ ಸಂಬಂಧಿಸಿದ ವಿವಾದಗಳನ್ನು ತಡೆಯುವುದು ಈ ಕ್ರಮದ ಉದ್ದೇಶವಾಗಿದೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅವರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಚಿಕಿತ್ಸೆಯ ಅಂದಾಜು ವೆಚ್ಚ ತಿಳಿದುಕೊಳ್ಳಲು, ವೈದ್ಯಕೀಯ ಖರ್ಚುಗಳನ್ನು ಯೋಜಿಸಿಕೊಳ್ಳಲು ಹಾಗೂ ಸೂಕ್ತ ಆರೋಗ್ಯ ಸೇವೆ ಆಯ್ಕೆ ಮಾಡಿಕೊಳ್ಳಲು ದರಗಳ ಪ್ರದರ್ಶನ ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದು ಪುಣ್ಯ ಸಲೀಲಾ ಶ್ರೀವಾತ್ಸವ ತಿಳಿಸಿದ್ದಾರೆ. 2047 ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಅರಣ್ಯ ಸೇವೆಯ ವೃತ್ತಿಪರ ತರಬೇತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅರಣ್ಯಗಳು, ವನ್ಯಜೀವಿಗಳು ಮತ್ತು ಪರಿಸರ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಗಳ ಕೊಡುಗೆಯನ್ನು ಶ್ಲಾಘಿಸಿದರು. ಅಸ್ಸಾಂನ ಗುವಾಹಟಿಯ ಇಂದಿರಾಗಾಂಧಿ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಇಂಡಿಯನ್ ಫುಟ್ಬಾಲ್ ಲೀಗ್ ಐಎಫ್ಎಲ್ ಪಂದ್ಯಾವಳಿಯ 14ನೇ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತು ಮೋಹನ್ ಬಾಗನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಯಿಹಾಲ್, ಮೈಕಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಪುನೀತ್ ರಾಜ್ಕುಮಾರ್ ಮತ್ತು ಸಿಆರ್ ಬಾಬಿ ಅವರ ಧ್ವನಿಯಲ್ಲಿ ವಾಸು ನನ್ನ ಪಕ್ಕಾ ಕಮರ್ಷಿಯಲ್ ಚಿತ್ರದ ಗೀತೆ. ಕಿರಣ್ ಕಾವೇರಪ್ಪ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಜನೀಶ್ ಲೋಕನಾಥ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಸಮಯ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು, ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಕೇಳಿ. ಮನೆ ಮನೆಯಲ್ಲಿ
2: ಏನಮ್ಮ ರಮಾ, ಏನಮ್ಮ ಸುಮ್ಮನೆ ಏನೋ ಓದಾಕತ್ತಿರ್ತಿದ್ದೆ.
3: ಬಾಳ ದಿವಸ ಆಯ್ತು ಬಸಣ್ಣ, ಸಿಗವಲ್ಲಿ ನೋಡಪ್ಪ, ಈಗ ಬಹಳ ಬಿಸಿ ಆಗ್ಬಿಟ್ಟಿದ್ ಬಸಣ್ಣ ನೀನು.
2: ಹೌದಲ್ಲಮ್ಮ, ಏನ್ ಮಾಡ್ಬೇಕಮ್ಮ, ಎಲ್ಲಿ ನೋಡು, ಮಳೆ ಇಲ್ಲ, ಬೆಳೆ ಇಲ್ಲ, ನಮ್ಗೆಲ್ಲ ರೈತರನ್ನ ಯಾರು ನೋಡ್ತಾರೆ, ಕಷ್ಟ
3: ಆಗ್ಬಿಟ್ಟದೆ. ಈಗ ಹೋಗೋದು ಹೊಲ್ದಾಗ ಕೂಡೋದು, ಎಲ್ಲೇನ ಕಸ ಬೆಳೆದಿತ್ತಂದ್ರೆ ಕಸ ಕಿತ್ತದು, ಮತ್ತೆ ಹಿಂಗ ನೋಡೋದು, ಬೇಜಾರು ಮಾಡ್ಕೊಂಬುದು, ಮಳೆ ಇಲ್ಲ ಅಂತ ಹೇಳಂದು, ಮತ್ತೆ ವಾಪಸ್ ಮಾರಿ ತಗ್ಗಿಸ್ಕೊಂಡು ಮನೆಗೆ ಬರೋದು. ರೈತರ ಕತೆ.
2: ಈಗ ಹೊಲದಲ್ಲಿ ಬೆಳೆ ಇಲ್ಲ, ಬೆಳೆ ಎಲ್ಲ ಒಣಗೋಗ್ಬಿಡ್ತು. ಈಗ ನಾವ್ ಎಲ್ಲಾದ್ರೂ ಕೂಲಿನ ಅಲ್ಲಿ ಮಾಡ್ಕೊಂಡು ಬದುಕಬೇಕಲ್ಲಮ್ಮ. ಹಂಗಾಗಿ ಹೋಗಿದ್ವಿ, ಏನಂಗ ಅಧ್ಯಯನ ಗೂಳೆ ಹೋಗಿದ್ವಿ, ಸ್ವಲ್ಪ ಜನ ದುರ್ಗಂ ತಿನ್ನಕಂತ ಹೋಗಿದ್ವಿ, ಮತ್ತೆ ಬಂದಿವಿ ಈಗ.
3: ಅಲ್ಲ ಬಸಣ್ಣ, ಈಗ ನೀನು ಗೂಳೆ ಅಂತಿದ್ಯಲ್ಲ, ನಮ್ಮೂರು ನಮ್ಮ ಮನೆ ಹಂಗ ಆಗಂಗಿಲ್ಲಪ್ಪ.
2: ಆದ್ರೆ ಮತ್ತೆ ಇಲ್ಲಿ ಕೆಲಸಪ್ಪ ನಿನ್ನೇನು ಹೇಳ್ತಿದ್ದೆ, ನಮ್ಮ ಊರು ನಮ್ಮ ಸೀಮೆ ನಮ್ಮದು, ನಮ್ಮಲ್ಲಿದ್ದಷ್ಟು ಹಂಗ ಹೊಟ್ಟೆ ತುಂಬಿಸ್ಕೊಳಕಾಗಿ ಎಲ್ಲಾದ್ರೂ ಕೂಲಿನ ಅಲ್ಲಿ ಮಾಡ್ಕೊಂಡು ಬದುಕಬೇಕಲ್ಲ. ಹಂಗಾಗಿ ಮತ್ತೆ ಏನ್ ಮಾಡಕ್ ಆಗಲ್ಲಮ್ಮ.
3: ಅದೇನೋ ಕರೆಕ್ಟ್ ಬಿಡು ನೋಡು, ಈಗ ನಮ್ಮ ಹತ್ರ ಅಂತೂ ಎಲ್ಲಿ ಈ ಸುತ್ತಮುತ್ತ ಅಂತೂ ಮಳೆನೇ ಆಗ್ಲೇ ಇಲ್ಲ, ಈ ಸಲನೇ ಆಗ್ಲಿಲ್ಲ,
2: ಈ ದೇಶದಲ್ಲೇ ಮಳೆ ಆಗ್ಬಿಟ್ಟದ.
3: ಮತ್ತೆ ಕೆಲವೊಂದು ಕಡೆ ಈಗ ನೋಡು, ನಾವು ನೇಪಾಳ ಅಂತ ಹೇಳ್ತೀವಿ, ಈ 4 ದಿನದೊಳಗೆ ಮತ್ತೆ ಇನ್ನೇನು ಬಹಳ ಹಿಂದೆ ಆಗಿತ್ತಪ್ಪ, 4 ತಿಂಗಳಿಂದ ಆಗಿತ್ತು ಅಂತಲ್ಲ, ಈ 4 ದಿನದೊಳಗೆ ಮತ್ತೆ ಅತಿಯಾದ ಮಳೆಯಾಗಿ ಮತ್ತೆ ಎಲ್ಲ ಗುಡ್ಡ ಕುಸಿತ ಆಗಿ ಮತ್ತೆ ಎಲ್ಲ ಮನೆಗಳೆಲ್ಲ ಕೊಚ್ಚಿಕೊಂಡು ಹೋಗಿ ಅನೇಕ ಜನರು ಸತ್ರು
2: ನೋಡಮ್ಮ.
3: ಇಂತಹ ಅವಾಂತರಗಳು ಅಲ್ಲಿ ಆಗ್ಲಿಕ್ಕತ್ತವ.
2: ಹೇಳಿದಲ್ಲ, ನೇಪಾಳದಲ್ಲಿ ಪ್ರವಾಹ ಆಗಿ 10 ಜನ ನಾಪತ್ತೆ ಆಗ್ಬಿಟ್ರು. ಪ್ರವಾಹ ಬಂದ್ಬಿಟ್ಟು ಸೇತುವೆಗಳು ಕೊಚ್ಚಿಕೊಂಡು ಹೋಗ್ಬಿಟ್ಟವ.
3: ಇದೆಲ್ಲ
2: ಕ್ಲೈಮೇಟ್ ಚೇಂಜ್ ಆಗಿದೆ,
3: ಎಲ್ಲಿನೋ ಎಫೆಕ್ಟ್ ಅಂತ ಹೇಳ್ತಾರಲ್ಲಪ್ಪ. ಫೆಬ್ರವರಿ 2027 ಅದ್ರ ಪ್ರಭಾವ ಅದ ಅಂತ ಹೇಳಿ ಅಂದು ವಿಜ್ಞಾನಿಗಳು ಅಭಿಪ್ರಾಯ ಪಟ್ಟಾರಪ್ಪ. ಈ ಸಲ
2: ನನಗ ಅನಿಸ್ತದ, ಬರಬರ್ತಾ ಈ ಭೂಮಿನ ನಾವೆಲ್ಲ ಮನುಷ್ಯರು ನಾಶ ಮಾಡಕ್ ಭೂಮಿ ಅಗದ್ವಿ, ಭೂಮಿಯಲ್ಲಿ ಇರ್ತಕ್ಕ ಖನಿಜ ಸಂಪತ್ತನ್ನು ಲೂಟಿ ಮಾಡಿವಿ,
3: ಭೂಮಿ ನಾಶ ಮಾಡಿವಿ, ವಾಯುಮಾಲಿನ್ಯ
2: ಮಾಡಿವಿ, ಮನುಷ್ಯನ ಸ್ವಾರ್ಥಕ್ಕಾಗಿ ಇವೆಲ್ಲವೂ ಮಾಡಿ ಉಳದ ಎಲ್ಲ ಸಕಲ ಜೀವರಾಶಿಗಳು, ಎಷ್ಟೋ ಲಕ್ಷ ಜೀವರಾಶಿಗಳಿಗೆ ತೊಂದರೆ
3: ಹಾನಿಯನ್ನ ತಂದ್ಬಿಟ್ಟಿವಿ ನಾವು.
2: ಹಾನಿ ತಂದ ಅವಂತರಗಳು, ವಿಜ್ಞಾನಿಗಳು ಎಚ್ಚರಿಕೆ ಕೊಟ್ಟಾರೆ, ಇದು ಮಾಡಬೇಡ್ರಿ, ಭೂಮಿಯಲ್ಲಿ ಸಾಕಷ್ಟು ರೀತಿಯ ಸಂಪತ್ತಿದೆ, ಆ ಸಂಪತ್ತಿಗೋಸ್ಕರ ನೀವು ಯಾವ್ದನ್ನ ನಾಶ ಮಾಡಕ್ ಹೋಗ್ಬೇಡ್ರಿ.

0: ಯೋಚನೆ ಮಾಡು, ಬೇಸಿಗೆಯೊಳಗೆ ನಮ್ಮ ಆಗ್ಬೋದಂತ
1: ನಾನು ಅದೇ ಆಲೋಚನೆ ಬಿದ್ದದಮ್ಮ. ಈಗ ಶ್ರೀಮಂತರು ದೊಡ್ಡದವ್ರು ಎ ಸಿ ಕೂಲರ್ ಗಿಲ್ಲರ್ ಹಾಕೊಂತಾರ, ಬಡವ್ರ ಪರಿಸ್ಥಿತಿ ಏನು?
0: ಅದು ಹೇಳ್ತಿದ್ದಾರೆ ಬಸಣ್ಣ ನೀನು, ಎ ಸಿ ಕೂಲರು ಏನೇ ಹಾಕೊಳ್ಳಿ ಅವು ಆರೋಗ್ಯಕ್ಕೆ ಅಷ್ಟೇನು ಒಳ್ಳೇದಲ್ಲ.
1: ಒಳ್ಳೇದು ಆರೋಗ್ಯಕ್ಕೆ ಅಷ್ಟೇ ಅಲ್ಲ ರಮ, ನೀವು ಏನಾದ್ರು ಎ ಸಿ ಅತಿ ಹೆಚ್ಚು ಬಳಸಿದ್ರೆ ಅದು ಕೂಡ ಪರಿಸರಕ್ಕೆ ಹಾನಿ ಆಗ, ಅದರಲ್ಲಿ ಬರುವ ಕಾರ್ಬನ್ ಅದೇನು ಕೆಮಿಕಲ್ ಇರ್ತದೆ ಅದು ಹೊರಗಾಗ್ತದ, ಅದು ಕೂಡ ಭೂ ವಾತಾವರಣಕ್ಕೆ ಕೆಟ್ಟದಂತದ್ದು. ಅದಿಷ್ಟೆಲ್ಲ
0: ಇವೆಲ್ಲ ಹಾಳು ಮಾಡ್ತಾ ಇರುವಂತವ್ರು ಅತಿ ತಿಳಿದವರು. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳು ದಸರಾ ಸಮಯದ ಮೊನ್ನೆ ಉದ್ಘಾಟನೆಯನ್ನ
1: ಮಾಡಿದ್ರು,
0: ಅವರು ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ನೋಡಪ್ಪ.
1: ಸರ್ಕಾರಗಳು ಮಣ್ಣು ನೀರು ಗಾಳಿ ರಕ್ಷಣೆ ಮಾಡುವಲ್ಲಿ ಮುಂಚೂಣಿಯಲ್ಲಿರ್ಬೇಕು, ಮುಂದೆ ನಾವು ದೊಡ್ಡ ಪರಿಣಾಮ ಎದುರಿಸಬೇಕಾಗ್ತದ ಅಂತ ಎಚ್ಚರಿ ಕೊಟ್ಟರು.
0: ಹೌದಲ್ಲ,
1: ಎಷ್ಟು ಒಳ್ಳೆ ಮಾತು. ವಿಶ್ವ ಪ್ರಸಿದ್ಧ ನಾಡ ಹಬ್ಬ ಒಂದು ಸಂದರ್ಭದಲ್ಲಿ
0: ಗವಿಸಿದ್ದೇಶ್ವರ
1: ಸ್ವಾಮಿಗಳು ವರ್ತಮಾನದಲ್ಲಿ ನಮ್ಮ ಊರಿನ ಕೆರೆ ಕಟ್ಟೆ ರಕ್ಷಣೆ ಮಾಡಬೇಕು, ಇಲ್ಲಾಂದ್ರೆ ನಾವು ಮುಂದೆ ಸಾಕಷ್ಟು
0: ಕಷ್ಟ ಅನುಭವಿಸಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳಿದ್ರು.
1: ಆಮೇಲೆ ಕಾವೇರಿ ಕೃಷ್ಣೆ ತುಂಗಭದ್ರೆ ಅಂತ ನದಿಗಳು ಬತ್ತಿ ಹೋದ್ರೆ ಜನಜೀವನ ಸಂಕಷ್ಟಕ್ಕೆ ಸಿಲುಕ್ತದ, ನೆಲ ಜಲ ಮತ್ತು ಪರಿಸರವನ್ನು ಮುಖ್ಯ ಕೊಟ್ಟರ.
0: ಹೌದು, ಯಾಕಂತ ಕೇಳು, ಈ ನದಿಗಳು ಅಂತ ಹೇಳಿದ್ರೆ ಇದು ಒಂದು ಪ್ರದೇಶಕ್ಕೆ ಸೀಮಿತ ಅಂತಿಲ್ಲ, ಆ ನದಿಗಳು ಹರಿದು ಹೋಗೋದು ಉದ್ದಕ್ಕೂ ಜನಜೀವನ ಏನಾಗ್ತದ, ಅದು ಶ್ರೀಮಂತಿಕೆ ಸಂಕೇತ. ಈ ನಮ್ಮ ಏನು ನದಿ ಮೂಲಗಳು ಏನಿದವಲ್ಲ, ನಮ್ಮ ಸಿಂಧೂ ಕಡಿಮೆ ನಾಗರಿಕತೆಯಿಂದ ನಾವು ನೋಡ್ತಾ ಬಂದ್ರು ಸಹಿತ ಎಲ್ಲಿ ನೀರಿನ ಮೂಲಗಳು ಇರ್ತವ ಅಲ್ಲಿ ಜನರು ವಾಸವಾಗಿರುವುದನ್ನ
1: ನಾಗರಿಕತೆ ಆರಂಭ ಆಗಿದೆ.
0: ಹಂಗಾಗಿ ನಮ್ಮ ನೀರಿನ ಸೋರ್ಸ್ಗಳು ಏನ್ ನದಿಗಳು ಮೂಲಗಳಿದಾವಲ್ಲ ಅವನ್ನ ಹಾಳು ಮಾಡದೆ ಇರುವಂತೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಸರ್ಕಾರಗಳೇ ವಹಿಸ್ಲಿ ಅನ್ನುವಂತ ಒಂದು ಮಾತನ್ನ ಎಷ್ಟು ಚೆನ್ನಾಗಿ ಹೇಳಿದ್ರು.
1: ಮೊಬೈಲ್ ನೋಡ್ತಿದ್ದೆ, ಮೊಬೈಲ್ ಅಲ್ಲಿ ರೀಲ್ಗಳು ನೋಡ್ತಿದ್ದೆ. ನಾನೊಂದು ಮೊನ್ನೆ ಒಂದು ರೀಲ್ ನೋಡಿದೆ, ಏನಂದ್ರೆ ನಮ್ಮ ದೇಶ ಭಕ್ತಿಯನ್ನು ಸಾಕಷ್ಟು ರೀತಿಯಲ್ಲಿ ಅನುಭವಿಸುವಂತ ಒಂದು ಪರಂಪರೆ ನಮ್ಮ ದೇಶದಲ್ಲಿ. ಹಬ್ಬಗಳು ಮಾಡ್ತೀವಿ, ಹರಿದಿನಗಳು ಮಾಡ್ತೀವಿ, ಎಷ್ಟು ವಿಜೃಂಭಣೆಯಿಂದ ಮತ್ತು ಭಕ್ತಿಪೂರ್ವಕವಾಗಿ ಮಾಡ್ತಕ್ಕಂಥ ಹಬ್ಬಗಳು ನಮ್ಮ ದೇಶದಲ್ಲಿ ಮಾತ್ರ ಇದಾವೆ, ಬೇರೆ ಯಾವ ದೇಶದಲ್ಲಿ ಇಲ್ಲ. ಭಾರತದಲ್ಲಿ ನಾವು ಗಂಗೆಯನ್ನು ಪೂಜೆ ಮಾಡ್ತೀವಿ, ನೀರು ಪವಿತ್ರ ಅಂತ ಹೇಳ್ತೀವಿ, ಆದರೆ
0: ನಾವೇ
1: ಮಾಡ್ತೀವಿ, ನಾವು ತಗೊಂಡೋಗಿ ಎಲ್ಲ ನದಿಗೆ ಎಸಗ್ತೀವಿ, ಎಲ್ಲವೂ ನದಿಯಲ್ಲಿ ಹಾಕಿ ಒಲು ಸೇವಿಸ್ತೀವಿ, ಅದು ದೇವರ ಹೆಸರಲ್ಲಿ ಪೂಜೆ ಮಾಡಿ. ಆದರೆ ವಿದೇಶಗಳಲ್ಲಿ ನದಿನ ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಂಡಿದ್ದಾರೆ ಅಂದ್ರೆ ಅವ್ರು ಪೂಜೆ ಮಾಡಂಗಿಲ್ಲ, ಆದರೂ ಕೂಡ ಆ ನದಿಗಳನ್ನು ಸ್ವಚ್ಛವಾಗಿ ನಿರ್ಮಲವಾಗಿ ಎಷ್ಟು ನೀಟಾಗಿ ಇಟ್ಕೊಂಡಾರೆ ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು ದೇವತೆ.
0: ನಾವು ಸ್ವಚ್ಛತೆಯ ಬಗ್ಗೆ ಎಷ್ಟು ಗಮನ ಕೊಡಬೇಕು ಅನ್ನುವಂತ ವಿಷಯವನ್ನು, ಯಾಕಂದ್ರೆ ನೀರಿನ ಮೂಲಗಳು ಹಾಳಾಯ್ತು ಅಂತ
1: ಗಂಗೆ ಅಂತೀವಿ ನಾವು, ನೀರನ್ನು ಗಂಗೆ ಅಂತ ಗಂಗೆ ಪೂಜೆ ಮಾಡ್ತೀವಿ, ಅದೇ ಗಂಗೆಯನ್ನು ಹೊಲಸು ಮಾಡ್ಬಿಡ್ತು ಆ ರೀಲ್ ಅಲ್ಲಿ ತೋರಿಸಿದ್ರು. ನಿಜ ಸತ್ಯ ನೋಡೋಣ, ಯಾವುದೋ ಒಂದು ಪರಂಪರೆ ಇದೆ, ಹೋಗಿ ನದಿಯಲ್ಲೇ ಮುಳುಗಬೇಕು, ನದಿಯಲ್ಲಿ ಬಿಟ್ಟು ಬಂದ್ಬಿಡ್ಬೇಕು ಅಂತ ಐತೆ, ಯಾಕೆ ಮಾಡಬೇಕು?
0: ಈ ಕೆಲವರು ಏನ್ ಮಾಡ್ಬಿಡ್ತಾರ, ಇದು ಇದು ಎಲ್ಲ ನದಿ ಪಾತ್ರದಲ್ಲಿ ನಾವು ಕಾಣುವಂತ ಒಂದು ದೃಶ್ಯ ಏನಂತ ಹೇಳಿದ್ರೆ, ಎಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರ ಅಲ್ಲೆಲ್ಲ ತಮ್ಮ ಗಲೀಜು ಬಟ್ಟೆಗಳನ್ನೆಲ್ಲ ಬಿಟ್ಟಾಕ್ ಬಂದ್ಬಿಡೋದು, ಆಮೇಲೆ ಎಲ್ಲಿ ಹೋಗ್ತಾರ ಅಲ್ಲೆಲ್ಲ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಿಸಾಕ್ ಬಂದ್ಬಿಡೋದು, ಆಮೇಲೆ ಇವಾಗ ಅಂಗಡಿಯಲ್ಲಿ ಸಿಗುವಂತ ಕೆಲವೊಂದು ಯೂಸ್ ಅಂಡ್ ಥ್ರೋ ಏನಿರ್ತಾವ ಅಂತವೆಲ್ಲ ಪ್ಲಾಸ್ಟಿಕ್ಗಳನ್ನೆಲ್ಲ ಅಲ್ಲೇ ತಿನ್ನೋದು ಅಲ್ಲೇ ಬಿಸಾಕ್ ಬಂದ್ಬಿಡೋದು. ನಮ್ಮ ಜನರಿಗೆ ಬದಲಾವಣೆ ಯಾವಾಗ ಆಗ್ಬೇಕು ಅಂತ ನಾನು, ಇದು ಒಂದು ಬರೀ ತುಂಗೆ ಭದ್ರೆ ಕೃಷ್ಣೆ ಕಾವೇರಿ ಇವು ಬರೀ ನದಿಗಳ ಹೆಸರು ನಾನು ಹೇಳ್ತಾ ಇರೋದಲ್ಲ, ಎಲ್ಲಿ ನದಿ ಮೂಲಗಳಿದಾವ, ಎಲ್ಲಿ ನಮ್ಮ ಜನಗಳು ಅಲ್ಲಿ ಸಂತೋಷ ಪಡ್ಲಿಕ್ಕೆ ಅಂತ ಹೋಗ್ತಾರ ಅಲ್ಲೆಲ್ಲ ಬರೀ ಇಂಥ ಹೊಲಸನ್ನ ಮಾಡಿ ಬಂದ್ಬಿಡ್ತಾರೆ, ಏನ್ ಮಾಡ್ತೀವಿ? ಎಲ್ಲರಿಗೂ ಅವ್ರದೇ ಆದ ಒಂದು ಜವಾಬ್ದಾರಿ ಬೇಕಲ್ಲ ಬಸಣ್ಣ.
1: ಗಂಗಾ ಸ್ನಾನ
0: ತುಂಗಪಾನ
1: ಗಂಗಾ ಸ್ನಾನ ಮಾಡಕ್ ಹೋಗ್ಬಿಟ್ರೆ
0: ಆಗಲ್ಲ. ನಾವೀಗ ಪ್ರತಿ ವರ್ಷ ಕಾಶಿಗೆ ಹೋಗ್ತೀವಿ ಬಸಣ್ಣ, ನೀನು ಈಗ ಹೇಳಿದ ತಕ್ಷಣ ನನಗೆ ನೆನಪಾಯ್ತು, ಯಾರು ನರೇಂದ್ರ ಮೋದಿ ಅವರು ಗಂಗಾ ಒಂದು ನದಿಯ ತಟವನ್ನು ಏನದಲ್ಲ ತೀರದಲ್ಲಿರುವಂತಹ ಅಂದ್ರೆ ದಂಡೆಯಲ್ಲಿರುವಂತದ್ದನ್ನೆಲ್ಲ ಕ್ಲೀನ್ ಮಾಡಿಸ್ಯಾರ ಅವರು. ನಾವು ದಡದಲ್ಲಿ ಹೋಗಿ ಕುತ್ಕೊಂಡು ಸ್ನಾನ ಮಾಡ್ಲಿಕ್ಕಂತೂ ಆಗದೆ ಇರುವಂತಹ ಪರಿಸ್ಥಿತಿ ಅವಾಗಿತ್ತು, ಬಟ್ ಇವಾಗ ಒಂಚೂರು ಅವರು ಬದಲಾವಣೆ ಮಾಡ್ಯಾರ, ಅಂದ್ರೆ ಸ್ವಚ್ಛತೆ ಮಾಡ್ಸ್ಯಾರ, ಅಲ್ಲೆಲ್ಲ ಏನು ಕಸ ಹಾಕ್ಲಾರ್ದಂಗೆ ನೋಡ್ಕೊಳ್ತಾ ಇದಾರೆ. ಈ ನಮ್ಮ ಜನಗಳಿಗೆ ಅವ್ರದೇ ಆದ ಜವಾಬ್ದಾರಿ ಅವ್ರಿಗೆ ಬೇಕಲ್ಲ.
1: ಈ ಜನಗಳಿಗೆ ಅವೇರ್ನೆಸ್ ಅಂದ್ರೆ ತಿಳುವಳಿಕೆ ಯಾವಾಗ ಬರ್ತದೆ ಹೇಳು, ಒಂದು ಜ್ಞಾನ ಇದ್ದಾಗ. ಯಾವ ಜ್ಞಾನ ಪಡ್ಕೊಂಡಾರ ನಮ್ಮ ಭಾರತೀಯರು ಅಂದ್ರೆ ಅಕ್ಷರ ಜ್ಞಾನ ಅಷ್ಟೇ ಪಡ್ಕೊಂಡಾರ ನನಗೆ ಅನಿಸ್ತದೆ. ಎಮ್ ಎ ಪಿ ಎಚ್ ಡಿ ಡಾಕ್ಟ್ರೇಟು ಎಲ್ಲ ಪಡ್ಕೊಂಡಿರ್ತಾರೆ, ಎಲ್ಲ ಓದಿರ್ತಾರೆ, ಅವರೇ ಹೋಗಿ ಅಲ್ಲಿ ಹೊಲಸ ಮಾಡಿ ಬಂದಿರ್ತಾರೆ, ನದಿಗಳಿಗೆ ಹೋಗ್ತಾರ ಮೋಜು ಮಸ್ತು ಮಾಡ್ತಾರ, ಪ್ಲಾಸ್ಟಿಕ್ ಅದು ಜಲ ಬಿಸಾಕಿರ್ತಾರೆ. ಪದವಿಗೂ ಮತ್ತು ಪ್ರಜ್ಞೆಗೂ
0: ಬಹಳ
1: ವ್ಯತ್ಯಾಸ. ಈಗ ಬಹಳ ಜನ ನೋಡಿನಿ, ಈಗ ಡಾಕ್ಟರ್ ಓದಿದವರು ಕುರಿ ಕೋಣ ದೇವರ ಹೆಸರಲ್ಲಿ ಬಲಿ ಕೊಡ್ತಾರ,

0: ವಿಜ್ಞಾನಕ್ಕೆ ಪ್ರಜ್ಞೆ ಬರಬೇಕಂತ ಎಲ್ಲರೂ ಹೇಳ್ತಾರೆ. ನಮ್ಮ ಈಗ ಸ್ವಾಮಿಗಳು ಅದನ್ನೇ ಮಾತಾಡ್ತಾರೆ, ನೀರು ಗಾಳಿ ರಕ್ಷಣೆ ಮಾಡಬೇಕು. ನೀರು ಗಾಳಿ ರಕ್ಷಣೆ ಮಾಡದೇ ಇದ್ದರೆ ನಾವು ಯಾರು ಮುಂದೆ ಉಳಿಯಂಗಿಲ್ಲ ಅಂತ ಪ್ರಜ್ಞೆ ಇದೆಯಲ್ಲ ಸ್ವಾಮಿಗಳು, ಈಗೆಲ್ಲ ಮೊದಲಿಂದನೇ ಹೇಳ್ತಾ ಬಂದಾರು. ನಮ್ಮ ಭಾರತದ ಜನರ ಮಾನಸಿಕ ಸ್ಥಿತಿಯನ್ನು ಸ್ಟಡಿ ಮಾಡಿಬಿಟ್ರೆ ಬಹಳ ಭಯಂಕರ ಮುಂದಿನ ಭವಿಷ್ಯ ಬಹಳ ಬಸ್ಬೇಕಾದ ಯಾಕಂದ್ರೆ ಯುವಗಳು ಯುವ ಮನಸ್ಸುಗಳು ಏನಿದಾವಲ್ಲ ಎಲ್ಲ ಕಲುಷಿತ ಆಗ್ಬಿಟ್ಟವ ಯುವಕರೆಲ್ಲ.
1: ಅದರಲ್ಲೂ ಕೆಲವೊಬ್ಬರದು ವಿಚಾರಧಾರೆಗಳನ್ನ ನೋಡಿದ್ರೆ ನಮಗೆ ಹೆಮ್ಮೆ ಆಗುವಂತ ಬಹಳ ಶ್ರೇಷ್ಠ ಯುವಕರು ಇದಾರಪ್ಪ.
0: ಅವರು ಇದಾರೆ, ಅವರು ಇದಾರೆ, ಒಳ್ಳೆಯವರು ಇದಾರ. ಅದ್ರ ಜೊತೆಗೆ ಕೆಟ್ಟದನ್ನು ಹೆಚ್ಚು ಮಾಡ್ತಾ ಇದಾರ. 100ಕ್ಕೆ ಒಂದ್ 20 ಜನ ಚೆನ್ನಾಗಿದ್ದಾರೆ ಅಂತ ತಿಳ್ಕೊ, 80 ಜನ ಅಂತವ್ರೆ ಇದಾರೆ ಯುವಕರು. ಹಂಗಾಗಿ ನಾವ್ ಇವೆಲ್ಲ ಸಮಸ್ಯೆಗಳು ಎದುರಿಸಕ ಹೌದಲ್ಲ. ಈಗ ವಿಶ್ವ ಆಹಾರ ದಿನ ಆಚರಣೆ ಮಾಡ್ತಾರೆ
1: ಪ್ರತಿ ವರ್ಷ ಅಕ್ಟೋಬರ್ 16ರಂದು. ಉದ್ದೇಶ ಏನಂತ ಹೇಳ್ತೀನಿ ನೋಡಿ ಬಸಣ್ಣ ನಿನಗೆ, ಜಗತ್ನೊಳಗಿರುವ ಹಸಿವನ್ನ ನಿರ್ಮೂಲನೆ ಮಾಡೋದು, ಎಲ್ಲರಿಗೆ ಸುರಕ್ಷಿತ ಆಹಾರ ಮತ್ತು ಪೌಷ್ಟಿಕ ಆಹಾರ ದೊರೆಯುವಂತೆ ಮಾಡೋದು ಇದ್ರ ಉದ್ದೇಶ ಇದೆ ನೋಡಪ್ಪ. ಮತ್ತೆ ಏನು 1945ರೊಳಗ ಸ್ಥಾಪನೆಯಾದಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ನೆನಪಿಗಾಗಿ 1979ರಿಂದ ಈ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಯಾರಪ್ಪ. ಹಸಿವು ಅಪೌಷ್ಟಿಕತೆ ಮತ್ತೆ ಆಹಾರದ ವ್ಯರ್ಥದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ 150ಕ್ಕೂ ಹೆಚ್ಚು ದೇಶಗಳು ಇದನ್ನ ಆಚರಣೆಯನ್ನ ಮಾಡ್ತಾ ಇದಾವ ನೋಡಪ್ಪ.
0: ಒಂದು ಮಾತು ಹೇಳಿದೆ, ಹಸಿವು ಅಪೌಷ್ಟಿಕತೆ ಮತ್ತು ಆಹಾರದ ವ್ಯರ್ಥ ಇದು ಮಾಡಬಾರ್ದು ಅಂತೇಳಿ ವಿಶ್ವಸಂಸ್ಥೆ ಎಚ್ಚರಿಕೆ ಕೊಟ್ಟದ. ಅಪೌಷ್ಟಿಕತೆ ಅಂತ ಬಂತು. ಕರ್ನಾಟಕದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅಪೌಷ್ಟಿಕತೆ ಇರತಕ್ಕಂತ ಜಿಲ್ಲೆ ಯಾವ್ದಂದ್ರೆ ನಮ್ಮ ರಾಯಚೂರು, ಮತ್ತೆ ಅದು ದೇವದುರ ತಾಲೂಕು. ಅಪೌಷ್ಟಿಕತೆಯಲ್ಲಿ ಯಾಕೆ ಅಪೌಷ್ಟಿಕತೆ ಬಳತಿದ್ದಾರೆ
1: ಯಾಕಂತಂದ್ರೆ, ಈಗ ಅದು ಅಪೌಷ್ಟಿಕತೆ ಅಂತ ಏನ್ ಹೇಳ್ತೀವಲ್ಲ ಬಸಣ್ಣ ನಾವು, ಇದು ಒಂದು ಮಗುವಿಗೆ ತಾಯಿ ಗರ್ಭದಿಂದನೇ ಶುರುವಾಗಬೇಕು. ಏನು ಪೌಷ್ಟಿಕವಾದ ಒಂದು ಆಹಾರದ ಸೇವನೆ ತಾಯಿ ಗರ್ಭದಿಂದನೇ ಶುರುವಾಗಬೇಕು.
0: ಈಗ ಪೌಷ್ಟಿಕ ಆಹಾರ ಎಲ್ಲಿ ಸಿಗ್ತದ? ಈಗ ಬಡತನ ಎಲ್ಲಿ ಜಾಸ್ತಿ ಇರ್ತದ ಅಪೌಷ್ಟಿಕತೆ ಇರ್ತದ. ಸಹಜ ಸರ್ಕಾರದವರು ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲಾ ರೀತಿಯ ಸಹಾಯವನ್ನು,
1: ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳಿಗೆ 5 ವರ್ಷದವರೆಗೂ ಮಕ್ಕಳಿಗೆ ಎಲ್ಲ ಒಳ್ಳೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅಂತ ಹೇಳಂದು. ಮಗು ಏನಾದ್ರೂ ಅಕಸ್ಮಾತ್ ಆ ವಯಸ್ಸಿಗೆ ಅನುಗುಣವಾಗಿ ಅದರ ಬೆಳವಣಿಗೆ ಇರಲಿಲ್ಲ ಅಂದ್ರೆ ಅದಕ್ಕೆ ವಿಶೇಷ ಒಂದು ಗಮನವನ್ನ ಕೊಟ್ಟು ಆ ಮಕ್ಕಳನ್ನ ಬೆಳೆಸೋದಕ್ಕೋಸ್ಕರ ಎಲ್ಲ ಸವಲತ್ತುಗಳು ಅಲ್ಲಿ ಕೊಡ್ತಾ ಇದಾರೆ ಅವರು. ಇಷ್ಟೆಲ್ಲ ಇದ್ದಾಗೂ ಇಷ್ಟೆಲ್ಲ ನಮ್ಮ ಅಂಗನವಾಡಿ ಕೇಂದ್ರಗಳು ಇಷ್ಟೆಲ್ಲ ನಮ್ಮ ಮತ್ತೆ ಸ್ಕೂಲ್ ಅಲ್ಲಿ ಹೋದ್ರೆ ಅಲ್ಲಿ ಸ್ಕೂಲ್ ಅಲ್ಲಿ ಇದು ಎಲ್ಲ ಇಷ್ಟೆಲ್ಲ ಇದ್ದಾಗೂ ಸಹಿತ ಇನ್ನು ಈ ಅಪೌಷ್ಟಿಕತೆಯ ಇದೇನೆ ಪರಿಹಾರ ಆಗ್ಲಿಲ್ಲಲ್ಲ. ಹೆಂಗೆ
0: ಅಲ್ಲಮ್ಮ ಅಪೌಷ್ಟಿಕತೆ ಯಾಕೆ ಬರ್ತದಂದ್ರೆ ನಿನಗೆ ಗೊತ್ತು, ನಮ್ಮ ಊಟದಲ್ಲಿ ಎಲ್ಲಾ ರೀತಿಯ
1: ಸತ್ವಯುತ ಆಹಾರ
0: ಇರಬೇಕು ಹೌದಲ್ಲ. ಊಟದಲ್ಲಿ ತರಕಾರಿ ಹಣ್ಣು ಮತ್ತೆ ಆಮೇಲೆ ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟ ರೊಟ್ಟಿ ತರ ಎಲ್ಲ ರೀತಿ 4-5 ಐಟಮ್ ಇರಬೇಕು. ಈಗ ಎಲ್ಲರೂ ಹೇಳ್ತಾರೆ ಸೊಪ್ಪು ಮತ್ತು ಬೇರೆ ಬೇರೆ 4-5 ಟೈಪು ಪಲ್ಯ ಈ ಥರ ಎಲ್ಲ ಇರಬೇಕು. ಆಮೇಲೆ ರೊಟ್ಟಿ ಚಪಾತಿ ಅನ್ನ ಸ್ವಲ್ಪ ಈ ಥರ ಇನ್ನೂ ಐಟಮ್ಗಳು ಇರಬೇಕಂತ ಹೇಳ್ತಾರೆ. ಜೊತೆಗೆ ಹಣ್ಣುಗಳು ತಿನ್ಬೇಕಂತ ಹೇಳ್ತಾರೆ, ಮೊಟ್ಟೆ ತಿನ್ಬೇಕಂತ ಹೇಳ್ತಾರೆ. ಬಡವರು ಇವೆಲ್ಲ ಎಲ್ಲಿ ತರಕ್ಕಾಗ್ತದಮ್ಮ? ಬಡವ್ರಿಗೇನು ಅರ್ಗು ಹೊಟ್ಟೆ ತುಂಬುತ್ತದ ಮುಗಿದ ಅಷ್ಟೇ. ಈಗ ಬಡತನದಲ್ಲಿ ಇದ್ದವರು ಪರಿಸ್ಥಿತಿ ಅಷ್ಟೇ, ಕೂಲಿ ಸಿಕ್ಕಿಲ್ಲಪ್ಪ ಅಂತಂದ್ರೆ ಸರ್ಕಾರ ಏನೋ ಕೊಡ್ತದ ತಿಂಗಳಿಗಿಷ್ಟು ಅಕ್ಕಿ ಕೊಡ್ತದ, ಅದರಲ್ಲಿ ಸ್ವಲ್ಪ ಬ್ಯಾಳೆ ಆಯ್ತು ಅನ್ನ ಬ್ಯಾಳೆ ಮಾಡ್ಕೊಂಡು ಊಟ ಮಾಡ್ಬಿಡ್ತಾರೆ. ಅಂತವರಿಗೆ ಪೌಷ್ಟಿಕ ಆಹಾರ ಎಲ್ಲಿ ಸಿಗ್ತದ?
1: ಈ ರೊಟ್ಟಿ ಅಂದ್ರೆ ತಿನ್ನೋದೇ ಇಲ್ಲ ಬಸಣ್ಣ. ಈ ನಡುವೆ ನಮ್ಮ ಎಷ್ಟೋ ಕಟ್ಟಡ ಕಾರ್ಮಿಕರು ಇರ್ಬೋದು, ನಾ ಇವ್ರನ್ನೆಲ್ಲ ನೋಡ್ತೀನಲ್ಲ ಅಕ್ಕ, ಏನು ಕೂಲಿ ಕೆಲಸ ಮಾಡುವಂತವ್ರನ್ನ, ಅವ್ರು ರೊಟ್ಟಿನೇ
0: ತಿನ್ನಂಗಿಲ್ಲ.
1: ಬರೀ ಅನ್ನ ಸಾಂಬಾರ್ ಅಂದ್ರೆ ಮನುಷ್ಯನಿಗೆ ಹೆಂಗ್
0: ಶಕ್ತಿ ಬರ್ತದೆ? ಇದು ಬಹಳ ಕಷ್ಟ ಅದಮ್ಮ. ಯಾಕಂದ್ರೆ
1: ನಾವು ಸಣ್ಣವರಿದ್ದಾಗೆಲ್ಲ ನಾವು ಹೊಲಕ್ಕೆ ಹೋಗ್ತಿದ್ವಲ್ಲ, ನಮ್ಮ ಹೊಲ ಎಲ್ಲ ಇತ್ತಲ್ಲ ಬಸಣ್ಣ, ಅವಾಗ ನಮ್ಮ ಹೊಲದಲ್ಲೆಲ್ಲ ಕೃಷಿ ಮಾಡೋರು ನಮ್ಮ ರೈತರು, ಅವರು ಎಷ್ಟು ಅವ್ರದ್ದು ಎಂಜಾಯ್ಮೆಂಟ್ ಹೆಂಗಿರ್ತಿತ್ತು ಅಂತ ಒಂದು ಉದಾಹರಣೆ ಹೇಳ್ತೀನಿ ನಿನಗೆ. ಅಲ್ಲೆಲ್ಲ ತರಕಾರಿಗಳನ್ನೆಲ್ಲ ಬೆಳೆದಿರ್ತಿದ್ರು, ಈವನ್ ಬೆಂಡೆಕಾಯಿ ಇರ್ಬೋದು, ಸೌತಿಕಾಯಿ ಇರ್ಬೋದು, ಇವನ್ನೆಲ್ಲ ತಮ್ಮ ಏನು ರೊಟ್ಟಿ ಜೊತೆಗೆ ಅವನ್ನೆಲ್ಲ ಹಸಿ ಹಸಿ ತರಕಾರಿಗಳನ್ನ ತಿನ್ಬಿಡ್ತಿದ್ರು. ಎಷ್ಟು ಗಟ್ಟಿಯಾಗಿರ್ತಿದ್ರು. ಆಮೇಲೆ ಕಾಳುಗಳು ಏನು ಹೆಸರು ಕಾಳು ಇರ್ಬೋದು, ಅಲಸಂದಿ ಕಾಳು ಇರ್ಬೋದು, ಎಲ್ಲ ಬಿಡಿಸ್ಕೊಂಡು ಅಲ್ಲೆಲ್ಲ ತಿನ್ಬಿಡ್ತಿದ್ರು.
0: ಆಮೇಲೆ ಅಕ್ಕರಿಕೆ ಪಲ್ಲೆ ಆಮೇಲೆ ಪುಂಡೆ ಪಲ್ಲೆ ಇಂಥವೆಲ್ಲ ಹೊಲದಾಗೆ ಬೆಳೆತಿದ್ರು, ಅವೆಲ್ಲ ತಂದು ತಿಂತಿದ್ವಿ ನಾವು. ಇನ್ನು ಬೇರೆ ಬೇರೆ ಬೇರೆ ಇರ್ತಿದ್ದು. ಆದ್ರೆ ಈಗ ಏನ್ ಮಾಡಕತ್ತಾರ ರೈತರು ಗೊತ್ತಾ? ಹೊಲದಾಗ ಬರೀ ಹತ್ತಿ ಹಾಕಿದೆ,
1: ಕಮರ್ಷಿಯಲ್
0: ಇಲ್ಲಾಂದ್ರೆ ತೊಗರಿ ಹಾಕಿಬಿಟ್ಟೆ, ಇಲ್ಲಾಂದ್ರೆ ಸೂರ್ಯಪಾನ ಹಾಕ್ಬಿಟ್ಟೆ, ಮುಗಿದಾಯ್ತು. ಇವ್ರು ಈ ಮನೆಯಲ್ಲಿ ಏನ್ ತಿಂತಾರೆ? ಇವರು ಈಗ ಮನೆಗೆ ಬಂದು ಹೊರಗಡೆಯಿಂದ ತರಕಾರಿ ತರಬೇಕು. ಹಳ್ಳಿಯಾಗ ಎಲ್ಲಿ ತರಕಾರಿ ಸಿಗ್ತದ? ಏನಿಲ್ಲ, ಅದೇ ಅನ್ನ ಬೇಳೆ. ನಿನ್ನ ಹೇಳ್ದಂಗೆ ಅನ್ನ ಬೇಳೆ ತಿಂತಾರೆ.
1: ಈ ಕೆಲವರು ಮನೆಯೊಳಗೆ ಹೈನು ಇದ್ರು ಸಹಿತ ಆ ಹೈನು ಎಲ್ಲ ಹಾಲುಗಳನ್ನ ಮಾರಿಬಿಡೋದು, ತಾವು ತಾವು ಮತ್ತೆ ಅನ್ನ ಬೆಳೆ ತಿನ್ನದೆ ಅದನ್ನಂತೂ ಬಿಡೋದು. ಜೀವನ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಇವಾಗ ತಕ್ಷಣಕ್ಕೆ ಗೊತ್ತಾಗಲ್ಲದು ಅಪೌಷ್ಟಿಕತೆ ಅನ್ನೋದು ಅವಾಗಿಂದ ಅವಾಗ ಗೊತ್ತಾಗಲ್ಲ. ಒಂದಷ್ಟು 6 ತಿಂಗಳು ವರ್ಷ ಆದಮೇಲೆ ಅದು ಮನುಷ್ಯನಿಗೆ ಕ್ರಮೇಣವಾಗಿ ಅದು ಶಕ್ತಿ ಕಡಿಮೆ ಮಾಡ್ತಾ ಬರ್ತದೆ
0: ಬರ್ತದೆ. ಆಮೇಲೆ ಎಲ್ಲಾ ರೀತಿಯ ರೋಗಗಳು ಬರ್ತವೆ.
1: ಆಮೇಲೆ ನಾವು ಸತ್ವಯುತ ಆಹಾರನ್ನ ತಿಂದ್ರೆ ನಮಗೆ ಗಟ್ಟಿ ಮುಟ್ಟಿ ಆಗಿರ್ತೀವಿ, ಆಮೇಲೆ ರೋಗಗಳು ನಮ್ಗೆ ಬರಲ್ಲ ಅಷ್ಟು ಬೇಗ.
0: ಇದೆಲ್ಲ ಅರ್ಥ ಮಾಡ್ಕೋಬೇಕು ನೋಡಮ್ಮ. ಇದು ಜನಗಳು ದುಡ್ಡಿನಿಂದ ಎಲ್ಲ ಸಿಗಂಗಿಲ್ಲ, ಅದನ್ನ ಅರ್ಥ ಮಾಡ್ಕೊಂಡು. ಮಹತ್ವವಾದಂತ ಒಂದು ವಿಷಯ ಐತೆ ಇದರಲ್ಲಿ, ಆಹಾರ ವ್ಯರ್ಥ ಮಾಡ್ತಕ್ಕಂಥದ್ದು ಜಾಸ್ತಿ ಆಗಿದಂತ. ನಾನು ಮದುವೆ ಹೋಗಿದ್ದಮ್ಮ ಮೊನ್ನೆ.
1: ಏ ಮದುವೆ ಅಂದ್ರೆ ನೀ ಕೇಳಬೇಡಪ್ಪ, ವ್ಯರ್ಥದ ಕಥೆನ.
0: ಎಲ್ಲ ಐಟಮ್ ಹಾಕೊಂತಾರಮ್ಮ, ಎಲ್ಲ ಐಟಮ್ ಹಾಕೊಂತಾರ. ಆಸೆ ಎಲ್ಲೋ ಟೆಸ್ಟ್ ನೋಡ್ಬೇಕು. ಒಂದು ಮದ್ವೆ ಹೋಗಿದ್ದೆ, 100-200 ಐಟಮ್ಗಳು ಮಾಡಿಸಿದ್ರು ದೊಡ್ಡ ಮದ್ವೆ. ಅಲ್ಲಿ ಎಲ್ಲ ಕೆಲವು ಜನ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲ ಐಟಮ್ ರುಚಿ ನೋಡ್ಬೇಕಂತೇಳಿ. ಬಡತನ ಮತ್ತು ಶ್ರೀಮಂತರ ಮಧ್ಯೆ ಇದ ಅಂತರ ಏನಾಯ್ತು, ಬಹಳ ಗ್ಯಾಪ್ ಐತೆ ನೋಡ್ರಿ. ಅಷ್ಟು ವೇಸ್ಟ್ ಆಗಿ ಹೋಯ್ತು. ಈಗ ಅದು ವೇಸ್ಟ್ ಎಷ್ಟೋ
1: ತುಂಬಿತ್ತಲ್ಲ.
0: ಈಗ ನಾ ಅದೇ ಅಂತ, ಶ್ರೀಮಂತರು ಎಷ್ಟೆಲ್ಲ 100-200 ಐಟಮ್ ಮಾಡೋದಕ್ಕಿಂತ ಕಡಿಮೆ ಐಟಮ್ ಮಾಡಿ ಬಡವರಿಗೆ ಏನಾದ್ರೂ ಸಹಾಯ ಮಾಡ್ತಾರೆ.
1: ಎಷ್ಟೋ ಕುಟುಂಬಗಳು ಬದುಕಿ ಹೋಗ್ತಿದ್ರು ಅದರಿಂದ.
0: ಒಬ್ಬೊಬ್ರು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಮದುವೆ.
1: ಹಿಂದೆ ಆಕ್ಟರ್ ನಾನಾ ಪಾಟೇಕರ್ ಹೋದ್ರು, ಹೌದಾ? ಅವ್ರನ್ನ ಈಗ ನಾವು ನೆನೆಸ್ತೀವಿ. ಯಾಕಂತ ಹೇಳಿದ್ರೆ ಅವ್ರ ಅನೇಕ ರೈತ ಕುಟುಂಬಗಳಿಗೆ ತಮ್ಮ ಬಂದದ್ದ ಆದಾಯವನ್ನು ಕೊಟ್ಟರು, ಆಮೇಲೆ ಅನೇಕರಿಗೆ ತಮ್ಮ ಹೋಗಿ ಸಹಾಯ ಹಸ್ತ ನೀಡಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಾವು ಇವಾಗ ನೆನೆಸ್ತಾ ಇದ್ದೀವಿ. ಬಟ್ ನಮ್ಮ ಜೀವನ ಹಿಂಗೆ ಬೇರೆಯವರಿಗೆ ಅನುಕರಣೀಯ ಆಗ್ಬೇಕಾದ್ರೆ ಅವ್ರ ಗಳಿಕೆ ದೊಡ್ಡದಿತ್ತು ಅಷ್ಟು ಕೊಟ್ಟಿರ್ಬಹುದು ಅಂತ ಅನ್ಬಹುದು. ನಾವು ಸಣ್ಣ ಸಣ್ಣ ಸಹಾಯ ಮಾಡೋಣ.
0: ಹೌದು, ಇದು ನಿಸ್ವಾರ್ಥ ಬೆಳಿಬೇಕು. ಸಿಕ್ಕಾಪಟ್ಟು ಪ್ರತಿಷ್ಠೆ ಇದೆ ನೋಡಿ. ಅವನು ಹಂಗ ಮಾಡ್ಯಾನ, ನಾನು ಯಾಕೆ ಹಂಗ, ಅದಕ್ಕೂ ಡಬಲ್ ಮಾಡ್ತೀನಿ. ಮದುವೆ ತರ ಮನಸ್ಥಿತಿಗಳು ಬದಲಾಗಬೇಕು. ಪರೋಪಕಾರಂ ಇದಂ ಶರೀರಂ ಅಂತ. ನಾವಿಲ್ಲಿ ಬಂದಿರೋದು ನಮಗಾಗಿ ಅಲ್ಲ, ಮತ್ತೊಬ್ಬರಿಗಾಗಿ. ನಾವು ಏನೇ ಮಾಡಿದ್ರೆ ಮತ್ತೊಬ್ಬರಿಗಾಗಿ ಸಹಾಯ ಆಗ್ಬೇಕು ಅಂತ ಒಂದು ಕೆಲಸವನ್ನು, ಪುಣ್ಯದ ಕೆಲಸವನ್ನು
1: ಮಾಡಿದಾಗ
0: ಸಾರ್ಥಕ ಆಗ್ತದ. ಸತ್ತ ಮೇಲೆ ನೀನು ಜಗವೆಲ್ಲ ನಗತಿರಲಿ ಜಗದಳಲು ನನಗೆ ಅನ್ನುವಂತ ಒಂದು ಮಾತು ಏನಿದಿಲ್ಲ. ಯಾಕೆ ಹಂಗಂದ್ರು ಅಂದ್ರೆ ಜಗತ್ತು ಎಲ್ಲರೂ ಸುಖವಾಗಿರ್ಬೇಕು. ಆ ಸುಖ ನನಗೆ ದುಃಖ ಆದ್ರೂ ಪರವಾಗಿ ನಾನು ಸಹಿಸ್ತೀನಿ. ನಿಸ್ವಾರ್ಥ ಮನಸ್ಸು, ನಿಷ್ಕಲ್ಮಶವಾದ ಮನಸ್ಸು ಮತ್ತು ಹೃದಯ, ನಿಷ್ಕಲ್ಮಶವಾದ ಹೃದಯ ಯಾವ ವ್ಯಕ್ತಿಯಲ್ಲಿ ಇರ್ತದ ಆ ವ್ಯಕ್ತಿ ಇಂಥ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯ ನೋಡಮ್ಮ. ಇನ್ನೊಂದು ಅದೇನು ಬಡತನ ನಿರ್ಮೂಲನೆ,
1: ಅಕ್ಟೋಬರ್ 17ರಂದು ಆಚರಣೆ ಮಾಡ್ತಾರೆ ನೋಡಿ ಬಸವಣ್ಣ ಅದನ್ನ. ಈಗ ಇದರ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ಜಾಗತಿಕ ಮಟ್ಟದೊಳಗೆ ಬಡತನ ರೇಖೆಗಿಂತ ಕೆಳಗೆ ಇರುವವರ ಕಷ್ಟಗಳನ್ನ ಗುರುತಿಸೋದು, ಬಡತನ ನಿರ್ಮೂಲನೆಗೆ ಜಾಗೃತಿ ಮೂಡಿಸೋದು ಮತ್ತು ಮಾನವ ಹಕ್ಕುಗಳನ್ನು ರಕ್ಷಿಸೋದು ಇದರ ಒಂದು ಉದ್ದೇಶದ 1992ರೊಳಗೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯು 17ನ ಈ ಬಡತನ ನಿರ್ಮೂಲನಾ ದಿನವನ್ನಾಗಿ ಆಚರಣೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತು ನೋಡಪ್ಪ. ಈಗ ನೋಡು, ಎರಡು ಒಂದಕ್ಕೊಂದು ಸಂಬಂಧಪಟ್ಟದ ವಿಷಯಗಳೇ ಅವ ನೋಡ ಬಸಣ್ಣ, ಹೌದಾ? ಇಲ್ಲ,
0: ಹೌದು, ಭಾರತದಲ್ಲಿ ಜಗತ್ತಿನಲ್ಲಿ ಶ್ರೀಮಂತ ದೇಶ ಆಗ್ಬೇಕಾಗಿತ್ತು. ಈಗಲೂ ಕೂಡ ಅಂತ ಸೋರ್ಸ್ ಇದೆ. ಆ ಸೋರ್ಸ್ ಕರೆಕ್ಟ್ ಆಗಿ ಬಳಕೆ ಆದ್ರೆ
1: ಒಳ್ಳೆ ಸಂಪತ್ತು ನಮ್ಮ ಹತ್ರ
0: ಸಿಕ್ಕಪಟ್ಟೆ ಶ್ರೀಮಂತರಿದ್ದಾರೆ. ಮತ್ತೆ ಇಲ್ಲಾದವರು ಪೂರ್ತಿ ಬಡವರಿದ್ದಾರೆ. ಈ ಗ್ಯಾಪ್ ಆದಲ್ಲ, ಹಂಗಾಗಿ ನಾವು ಬಡತನ ದೇಶ ಅಂತ
1: ಕರೀತೀವಿ. ಸದ್ವಿನಿಯೋಗ ಆಗ್ಬೇಕು. ನಮ್ಮ ಈ ಜನಸಂಖ್ಯೆಯ ಒಂದು ದಟ್ಟಣೆ ಏನಾದಲ್ಲ, ಇವರು ಎಲ್ಲ ಮನಸ್ಸು ಮಾಡಿದ್ದೆ ಆದ್ರೆ ಅಂದ್ರೆ ಬಡತನದಿಂದ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು ಅನ್ನುವಂತ ಒಂದು ಮಾತಿನ ನಾವು ಹಗಲೆಲ್ಲ ಕೇಳ್ತೀವಿ. ಆದ್ರೆ ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಆ ದಿಶೆಯೊಳಗೆ ಒಂದಷ್ಟು ಚಿಂತನೆ ಮಾಡ್ಬೇಕಂತ ಜೀವನ ಮಾಡ್ಬೇಕಾದ್ರೆ.
0: ಶ್ರೀಮಂತಿಕೆ ಅಂತಂದ್ರೆ ಬರೀ ದುಡ್ಡಿದ್ರೆ ಶ್ರೀಮಂತಿಕೆ ಅಲ್ಲ, ನೀನು ದುಡ್ಡು ಇಲ್ದಿದ್ರು ಶ್ರೀಮಂತನಾಗ ನೀನು ನೆಮ್ಮದಿಯಾಗಿ ಎಷ್ಟು ನೆಮ್ಮದಿಯಾಗಿ
1: ನಿನ್ನ ಸಂಸಾರ
0: ಕಾಯಕದಲ್ಲಿ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಿ, ನೀನು ಎಷ್ಟು ನೆಮ್ಮದಿಯಾಗಿ ಅದು ಮುಖ್ಯ. ಹಂಗಾಗಿ ನೋಡಮ್ಮ, ಹಿಂಗೆ ಮಾತಾಡ್ಕೊತ ಕುಂತ್ರೆ ಶ್ರಮಯೇವ ಜಯತೆ. ಯಾರು ಶ್ರಮ ಪಡ್ತಾರೆ ಅವರು ಗೆಲುವು
1: ಗೆಲುವು ಕಟ್ಟಿಟ್ಟ ಪೂರ್ತಿ ಆತನಿಗೆ ಅಂತ.
0: ಹಿಂಗೆ ಮಾತಾಡ್ಕೊಂತ ಕುಂತಾರೆ, ಜಗ್ಗಿ ಮಾತಾಡ್ತೀವಿ ನಾವು, ನನ್ ಕೆಲಸ ನೋಡಮ್ಮ.
1: ಇಲ್ಲಿ ನೋಡು ಬಸಣ್ಣ, ಈಗ ದಸರಾ ಶುರು ಆಗ್ಯದಲ್ಲ, ನಿನ್ನೆಯಿಂದ ಶುರು ಆಯ್ತಲ್ಲ.
0: ಹೌದೌದು.
1: ಹಂಗಾಗಿ ನಮ್ಮ ಮನೆಯೊಳಗೆ ಏನ್ ಮಾಡೀನಿ, ಪಾಯಸ ಮಾಡೀನಿ ಬಸಣ್ಣ.
0: ಓ ಚಲೋ ಆಯ್ತು ಬಿಡಮ್ಮ.
1: ಈಗ
0: ಪಾಯಸ
1: ಈಗ ದರಸಲ ಬರೀ ಚಹಾ ಕುಡಿಸೋದು ಇದೇ ಆಗಿತ್ತು, ಈಗೇನದ ಮತ್ತೆ ಪಾಯಸ ಮಾಡ್ಬಿಟ್ಟೇನಿ ನಾನು.
0: ಚಲೋ ಆಯ್ತು, ನಡಿ
1: ಇಬ್ರು ಕಲ್ ಮನೆಗೆ ಹೋಗೋಣ, ಊಟ ಮಾಡಿ ಮತ್ ನಿಮ್ ಮನೆಗೆ ಹೋಗ್ಬಿಡು ಅಂತ. ನಡೇಣ ಮತ್ತೆ.
0: ಆಯ್ತಮ್ಮ ಬರ್ತೀನಿ ನಡಿ.
2: ಇದುವರೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆಯನ್ನು ಕೇಳಿದಿರಿ. ಚರ್ಚೆಯಲ್ಲಿ ಭಾಗವಹಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ ಮತ್ತು ರಮಾ ಕುಲಕರ್ಣಿ.
3: ಈಗ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ವಿರಚಿತ ಭಾವಗೀತೆಗಳನ್ನು.

0: ಇದುವರೆಗೆ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 8:30, ಜನಪದ ಸಂಗೀತ ಕಾರ್ಯಕ್ರಮ
1: ಶುರು ಮಾಡೋಣ. ಇನ್ವೆಸ್ಟಿಂಗ್ ನ ಕಲಿಕೆ ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಜನಪದ ಸಂಗೀತದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಇಮಾಮ್ ಸಾಬ್ ಕೋಳೂರು ಮತ್ತು ಸಂಗಡಿಗರಿಂದ ರಂಗಗೀತೆಗಳು.

ಇದುವರೆಗೆ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಇಮಾಮ್ ಸಾಬ್ ಕೋಳೂರು ಮತ್ತು ಸಂಗಡಿಗರಿಂದ ರಂಗಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45 ಆಗುತ್ತಲಿದ್ದು ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, ಸಮಯ 9:15. ಭಾವಗೀತೆಗಳು. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ, ಸಂಗೀತ ಕಟ್ಟಿ MD ಪಲ್ಲವಿ ಹಾಗೂ MS ಶೀಲಾ ಅವರ ಧ್ವನಿಯಲ್ಲಿ KS ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಗಳನ್ನು

ಇದುವರೆಗೆ ಸಂಗೀತ ಕಟ್ಟಿ ಎಂಡಿ ಪಲ್ಲವಿ ಹಾಗೂ ಎಂಎಸ್ ಶೀಲಾ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಗಳನ್ನು ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 9:30. ಕೇಳಿ ದೊಡ್ಡಾಟ ದೇವಿ ಕಥೆ. ಪ್ರಸ್ತುತಿ ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪದಾಸರ್, ನರಸಪ್ಪ ಮತ್ತು ಸಂಗಡಿಗರು.

0: ಜಲ್ಪಿಸುತ್ತ ತಳ್ಪಿಸುತ್ತ ತಳಕ್ಕೆಂದು ಕಾರ್ ಕತ್ತಲೆಯಂತ ತೋರ್ ಗಳಿಪ ಕಾರ್ ನಿಂಜಿನಂತ ಬೆಳೆಯುವ ಅಲಲಲ್ಲದೋಳು ಕಡುರಂಬೆ ತರಬಾದ ಇಕೋ ಈ ವಜ್ರಾಯುಧದ ಉಪಟಳಕ್ಕೆ ಅಲಲಲ್ಲದಲೈ ಬಲ್ಲಿದ ಬಲಾಡ್ಡರ ಹೃದಯ ನಿಂತು ಜರಿತವಾಗಿ ನಿಂತು ಇಂಥ ವೀರಾದಿ ವೀರ ನಮ್ ದಾರೆಂದು ಕೇಳುವ ನೀನು ದಾವನಲೈ ಸೇವ ಕಾಕ್ರಣಿ ಧೀಮಣಿ
1: ಸ್ವಾಮಿ ತಾವುದಾರು ತಮ್ಮ ನಾಮ ಹಾಕಿತವೇನು
0: ಅಲಲಲ್ಲಿ ಸಾರಥಿ ತಾವುದಾರಂದರೆ ಶಿಸ್ತಲಿ ಪ್ರಶಿಸ್ತಲಿ ಸಮಸ್ತು ವಸ್ತು ವಿಸ್ತೀರ್ಣ ವಿಚಿತ್ರ ಚಿತ್ರ ತರದ ಭೀತಿಗಳಿಂದ ನಿರ್ಮಿತವಾಗಿ ಕಾಣಿಸುವ ಶ್ರೀಮದ್ಭವರಾವತಿ ನಿಕೇತನಕ್ಕೆ ರಾಜಧಾನಿ ಎನಿಸುವ ಚಿರಭಾರತಿಗೆ ಪೂರ್ಣ ಚಂದ್ರನಂತೆ ಶೋಭಿಸುವ ಶಾಸ್ತ್ರಾಕ್ಷರಾದ ದೇವೇಂದ್ರ ಮಹಾರಾಜನೆಂದು ತಂಗೂರವಂಬಡಿಸು ಸಭಾಂತರಕ್ಕೆ ತಿಳಿಸು.
1: ದೇವೇಂದ್ರ ಮಹಾರಾಜರಾದರೆ ತಮ್ಮ ಅಂತ ವಾಸಸ್ಥಾನವನ್ನು ಬಿಟ್ಟು ಸಭಾಸ್ಥಾನಕ್ಕೆ ಬಂದ ಕಾರಣವೇನು
0: ಎಲೈ ಸಾರಥಿ? ಈ ಸಭಾಂತರಕ್ಕೆ ಬಂದ ಕಾರಣವೇನೆಂದರೆ ಬಂಗಾರದ ತೇರಿಗೆ ನವತುರ್ಗಗಳನ್ನು ಕೀಲಿಸಿ ರಥಾರೂಢನಾಗಿ ಅಂಗಲಾಮಣಿ ಸಸಿ ಸಮೇತನಾಗಿ ವಲ ವ್ಯವಹಾರಕ್ಕೋಸ್ಕರವಾಗಿ ಬರೋಣವಾಯಿತು ಸಾರಥಿ ತಿಳಿಯಿತೆ.

0: ಅಪ್ಪ ಮಗನೇ, ನಯ ವಿನಯ ದಯ ದಾಕ್ಷಣ್ಯ ಭಯ ಭಕ್ತಿಯಿಂದ ವಿಚಾರಿಸುವ ನೀನು ದಾರು ಕಂದ ಎನ್ನ ಮನಕ್ಕಾನಂದ.
1: ನನ್ನ ಹೆಸರು ಸಾರ್ಥಾರು ತಮ್ಮ ನಾಮ ಆಗಿದೆ
0: ಅಪ್ಪ. ಸಾರಥಿ ನಾವು ದಾರೆಂದರೆ ದೇವಾರ್ಕಳ ರತ್ನ ಖಚಿತಮಾದ ಕಿರೀಟಾರ್ಗ ಭಾಗದೋಳು ಶೋಭಿಸುವ ಇಂದ್ರ ಮಹಾರಾಜನ ಪಟ್ಟದ ರಾಣಿ ಪಣಿವೇಣಿ ಶಚಿದೇವಿ ಎಂದು ತಿಳಿಯಪ್ಪ ಮಗನೇ ಭಾಗ್ಯ ಸಂಪನ್ನನೇ.
1: ಅಮ್ಮ ತಾಯಿ, ತಾವೇ ಶಚಿದೇವಿಯವರ ಅಂತ ವಾಸಸ್ಥಾನವನ್ನು ಬಿಟ್ಟು ಸಭಾಸ್ಥಾನಕ್ಕೆ ಬಂದ ಕಾರಣವೇನು?
0: ಅಪ್ಪ ಸಾರಥಿ, ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಮದ್ರಮಣ ನಮ್ ಯಾವಾಗಲೂ ಎಡಬಿಡದೆ ಅಡಿಗೆರಗುವ ಕಾರಣ ಬಂದಿರುವೆನಪ್ಪ ಸಾರಥಿ ವಿಶಾಲಮತಿ.
2: ಸಾರಥಿ ಕರ್ಕಜ ತರವಾದ ಈ ಕೋಯಿ ಭದ್ರಾಯುಧದ ಉಪಟಳಕ್ಕೆ ಚಕ್ಕನೆ ಪಕ್ಕನೆ ಪರ್ವತದ ರೆಕ್ಕೆಗಳು ಚಿನ್ನ ಚಿತ್ರವಾಗಿರ್ಪವು, ಸತ್ತ ಸಾಗರಗಳು ತುಳಕಿದವು, ಎಕ್ಕೋಚಿದ ರಕ್ಕಸಾದ ಮರಿ ಎಲ್ಲಗೆ ಈಡೆಯಾಗೆ ಸಾರಥಿ ತೊಕ್ಕಿದ ದೈತರ ಒಕ್ಕಲಿಕ್ಕುವ ಸಮರ್ಥ ನಾನಲ್ಲದೆ ಬೇರೆ ಯಾರಿಲ್ಲವೆಂದು ಈ ಅಮರಾವತಿ ಪಟ್ಟಣದಲ್ಲಿ ರಾಜಬೀದಿ ಸೂರ್ಯ ಬೀದಿ ಚಂದ್ರ ಬೀದಿ ಚತುರ್ಬೀದಿಯಲ್ಲಿ ಜಯಬೇರ್ಯ ಮಡಿಸು ಬಸವಿದ ನಾದಂಗಳ ಮಾಡಿಸಲ ಈ ಸಾರಥಿ ಅತಿ ಜಾಗೃತಿ.
0: ಅಂತ ನಿಮ್ಮ ಪಾದಾರವಿಂದಗಳಿಗೆ ಅಭಿವಂದಿಸುವೆನು.
2: ಅವೋರಮಣಿ ನಿನಗೆ ಮಂಗಲವಾಗಲಿ, ಮೇಲಕ್ಕೆ ಹೇಳುವಂತಾಗಿಯಾಗು.
0: ಹಾಯೇ ಸದ್ಗುಣ ಅಲಂಕೃತನಾದ ಮದ್ರಮಣ ಮಹಾರಾಜನೇ ಕೇಳು, ಪೂರ್ವ ಜನ್ಮದಲ್ಲಿ ಗುರು ಹಿರಿಯರ ಚರಣ ಕಮಲವನ್ನು ನಾವು ಪೂಜಿಸಿದ ಪುಣ್ಯ ಫಲದಿಂದ ಹಿಂದಕ್ಕೆ ಮೈಸಾಸೂರನೆಂಬ ರಕ್ಕಸನು ನಾಶವಾಗಿ ಹೋಗಲಾಗಿ ನಮ್ಮ ಅರಮನೆಯೋಳು ಸಂತೋಷ ಸಾಗರದಿಂದಿದ್ದೇವೆ. ಅಂತ ರಾಜರೋಳು ಶ್ರೀಮಂತ
2: ಪೂರ್ವಿಕರಾದ ಅಗಸ್ತ್ಯ ಮಹರ್ಷಿಗಳು ಹುಟ್ಟಿದ್ದು ಕುಂಭದಲ್ಲಿ ಇರುವುದು ಕಾಂತಾರದಲ್ಲಿ ಆ ಯೋಗಿಗಳು ಭೋಜನವಾದರು ಗಡ್ಡೆ ಗೆಣಸು ಮುಂತಾದ ಪದಾರ್ಥಗಳನ್ನು ಸ್ವೀಕರಿಸುವರು. ಇಂತ ಯತಿವರ್ಣನಾದ ಅಗಸ್ತ್ಯನು ಒಂದಾನೊಂದು ಕಾಲದಲ್ಲಿ ಸಮುದ್ರವನ್ನು ಅಂಗೈಯಲ್ಲಿ ಹಿಡಿದು ಅಭೋಜನ ಮಾಡಿದರಂತೆ. ಆದ ಕಾರಣ ದೊಡ್ಡವರ ಕಾರ್ಯವು ಅವರವರ ಪುಣ್ಯ ಪ್ರಭಾವದಿಂದ ನೆರವೇರುವುದು ಹೊರತು ಮಿಕ್ಕಿದ ಸಾಮಗ್ರಿಗಳಿಂದ ಆಗಲಾರದು ಕಾದ್ದೇ ಸದ್ಗುಣವಂತೆ.
0: ಆಯೇ ಪ್ರಾಣದಲ್ಲಬ್ಬ ಉನ್ನತ

0: ಅಧಿಕಾರಿಗಳಾದ ರಕ್ಕಸ ಅದಮರು ಗುರುವಣೆಗೆ ತಗ್ಗಿದಂತೆ ಕಾಣುತ್ತದೆ. ಕಾಂತ ನೀತಿ ಗುಣ ಬಂತ
1: ಏರಬಣಿ. ಸೂರ್ಯನ ರಥಕ್ಕೆ ಆಧಾರಭೂತವಾದ ಗಾಲಿ ಒಂದೇ ಇರಬಹುದು. ಅದಕ್ಕೆ ಕಟ್ಟಲ್ಪಟ್ಟ ಕುದುರೆಗಳು ಏಳು ಕೀಲಿಸಿರುವವು. ಆದಿಯಾದರೂ ನಿರಾಲಂಬ ನಿರ್ಧಾರವಾದ ಕಾಲಕ್ಕೂ ಪೂರ್ವಾದ್ರಿಯಿಂದ ಪಶ್ಚಿಮಾದ್ರಿಗೆ ಗಮನ ಮಾಡುವೆನು. ಅವೋ ಸುಂದರಿ, ಲಂಕಾ ದ್ವೀಪವನ್ನು ಜಯಿಸಬೇಕಾದರೆ ಸಾಮಾನ್ಯವೇ ಹಾಗೆ ಈ ಕಾಲಾಳು ಕಾಲಿನಿಂದ ದಾಟಿ ಹೋಗಬೇಕಾದರೆ ಈ ಪುಲಂಚ ಬ್ರಹ್ಮನ ಪುತ್ರನಾದ ರಾವಣಾಸುರನು ತಾನು ಯುದ್ಧದಲ್ಲಿ ಮಾಡಿದನು. ಶಂಭುವಿನ ದಯ ಹೊಂದಿದ್ದರೆ ಸಾಕು ಕಾಂತೆ, ಯಾಕೆ ಮಾಡಿ ಬಿಚ್ಚಿದರೆ
2: ಗರ್ಜನೆಯಿಂದ ಪುಡಿ ಪುಡಿ ಮಾಡುವ ಹೆಟ್ಟರ ಉತ್ತರ ನಮ್ದಾರೆಂದು ಕೇಳುವ ನಿಧಾವನ ನೈ ಭಟ ಮುಂದೆ ನೋಡೆ.

ಮಾತಾಡದೆ ಸರ್ವ ದೇವತರ ಗರ್ಭ ನಿರ್ಭೇದವಾದವು ಎಲ್ಲ ಹೌದು ಅಷ್ಟ ದಿಕ್ ಪಾಲಕರನ್ನು ಸದೆಬಡಿದು ರವಿಚಂದ್ರ ಅಧಿಕಾರವನ್ನು ಕೈಗೊಂಡು ಸ್ವರ್ಗಾಧಿಪತಿ ತ್ರೈ ಜಗತ್ತಿಗೆ ಸಾರ್ವಭೌಮ ಸಿಂಹಾಸುರ ಮಹಾರಾಜನಂದು ಜೈಬೇರಿಯಂ ಹೊಡಿಸು.

0: ಹೋದ ಮಾಲಿನ ಶುಭಾಗಲಿ ಮೇಲಕ್ಕೆ ಹೇಳುವಂತ ಆತ ನಾನು. ಹೇಳಿ ಶುಭಾಸುರೇ, ಕಕ್ಕರೆ ನೀವು ಅಮರಾವತಿಗೆ ಹೋಗಿ ಪಟ್ಟಣದ ಸುತ್ತಮುತ್ತ ಮುತ್ತಿಗೆ ಎಂ ಹಾಕಬೇಕು. ದೈತಾದಿಗಳಿರೇ ಮಾ ಸೂರರೇ,
1: ನಿನ್ನ ಅಪ್ಪಣಿಗೆ ಆಯ್ತಂದ್ರೆ ತಡ ಮಾಡಿದ ಅಮರಾವತಿಗೆ ಹೋಗಿ ಮುತ್ತಿಗೆಯನ್ನು ಹಾಕಿವನು. ಅಪ್ಪಣೆಯನ್ನು ಕೊಟ್ಟು ನೋಡು ಅಗ್ರಜ, ಈ ಮಾತು ಸಹಜ.
2: ಪ್ರಾಣಕಾಂತ ನಾನೊಂದು ನುಡಿ ಹೇಳುವೆನ ಕೇಳು.
1: ಅಯ್ಯ ಪ್ರಾಣಕಾಂತೆ, ಅದೇನೇ ನುಡಿ ಇರಬಹುದು, ಹೇಳಬಂತ ಹಾಕಿ ಯಾಕು.

0: ನನ್ನ ಪ್ರಾಣಕಾಂತನಾದ ಸಹಸ್ರಾಕ್ಷನೇ ಕೇಳು, ಈ ಭಯಂಕರವಾದ ದೈತ್ಯರ ಧ್ವನಿ ಕೇಳಿ ಬರುವುದು. ಇದೇನು ಅದ್ಭುತ ಕಾಲ ಒದಗಿ ಬಂತು. ಮತ್ತು ಎನ್ನ ಹೃದಯ ಧೋಳ್ ಭುಗಿಲ್ ಭುಗಿಲ್ ಎನ್ನುವುದು. ಹಿಂದಕ್ಕೆ ಮಧಾಂಧನಾದ ಮೈಸಾಸೂರನೆಂಬ ಮುಂಡೆ ಗಂಡನು ಈ ತತ್ಕಾಲದಲ್ಲಿ ಸೆರೆ ಹಿಡಿದು ಶ್ರೀ ಶಾಂಭವಿ ಅವರನ್ನು ಸಂಹಾರ ಮಾಡಿ ನಮ್ಮನ್ನು ರಕ್ಷಿಸಿದಳು ಕಾಂತ ಸದ್ಗುಣವಂತ.
1: ಬಣಿ ಮುತ್ತಿನ ಕಣಿ, ನೀನೇನು ಭಯಗ್ರಸ್ತಳಾಗದಿರು. ಸತ್ತ ಕುಲ ಪರ್ವತದ ರೆಕ್ಕೆಗಳು ನೆಲಕ್ಕೆ ಉರುಳಿಸಿ ಬಿಡುವೆ. ಇದೇ ವಸ್ತ್ರ ಆಯುಧದಿಂದ ಕಡುಬಡ ರಕ್ಕಸರ ಶಿರವನ್ನು ಕಡಿಯದಿದ್ದರೆ ಅಪ್ಪುರೇ ದೇವೇಂದ್ರನೆಂಬ ಹೆಸರಿತ್ತು ಸಾರ್ಥಕವೇನು? ನೀನು ಅಂತಃಪುರಕ್ಕೆ ತೆರಳು ಸುಂದರಿ ಕಂಬು ಕಂದರಿ.

0: ವಿಸ್ತಾರವನ್ನು ನೋಡಿದೀಯ? ಇದನ್ನು ವರ್ಣಿಸಬೇಕಾದರೆ ಆದಿಶೇಷನಿಗಾದರೂ ಅಸಾಧ್ಯವಾಗಿ ತೋರುವುದು. ಎಲ್ಲಾ ಸಾರಥಿಗೂವಲ್ಲದೆ ಈ ಅಮೋಘ ಐಶ್ವರ್ಯವನ್ನು ಈ ಇಂದ್ರನಿಗೆ ಏನು ಕಾರಣ ಕೊಟ್ಟಿರಬಹುದು? ಇವನಕ್ಕಿಂತ ಉಗ್ರ ತಪಸ್ಸು ನಾವು ಮಾಡಿಲ್ಲವೇ? ಅಲಲಲೈನಿ ಶುಂಭಾ ಚಂಡಮುಂಡರೆ ಕಾಮಧೇನು ಕಲ್ಪವೃಕ್ಷ ಇರಾವತ ಚಿಂತಾಮಣಿ ಮುಂತಾದ ಐಶ್ವರ್ಯವನ್ನು ನಮ್ಮ ಸ್ವಾಧೀನ ಮಾಡಿಕೊಂಡು ಮತ್ತು ಶಚಿರಂಬ ಮೇನಕಿಯರನ್ನು ಹಿಡಿದು ಎನ್ನ ಸನ್ಮುಖದಲ್ಲಿ ತಮ್ಮ ನಿಲ್ಲಿಸಬೇಕು ದೈತರೇ ಮಾ ಸೂರರೇ.
1: ಗಜ ನಿನ್ನ ಅಪ್ಪಣೆಯಾದರೆ ಸಚಿರಂಬ ಮೇನಕಿಯರಮ್ಮಡಿ ಹಿಡಿದು ತತ್ಪರನೆ ಎಳೆದುಕೊಂಡು ಬರುತ್ತೇನೆ. ಅಪ್ಪಣೆ ಕೊಟ್ಟು ನೋಡ ಅಗ್ಗಜ, ಈ ಮಾತು ಸಹಜ.
0: ಸೇನಾಧಿಪತಿಯಾದ ಚಂಡಮುಂಡರೆ ಎಲೈ ತಮ್ಮನಾದ ಶುಂಭನೇ, ಬಂಡನೆಂದು ಬಾಳುವ ಈ ಸಚಿ ಎಂಬುವಳನ್ನು ಮುಡಿಪಿಡಿದು ತರ್ತರ ನೆಳೆದು ನಾಳಿಗೆಯಂ ಸರ್ರನೆ ಸೀಳಿ ಇವಳ ಗಂಡನಿಗೆ ಖಂಡಿತದಿ ಕಪಾಳಕ್ಕೆ ಗಟ್ಟಿಸಿ ಅಂಬಾರಿ ಇರುವ ಬಂದಿ ಕಾನಿಯಲ್ಲಿ ಹಾಕುವಂತವರಾಗಿ ಸುಭಟರೆ ಇಟರೆ.
1: ಅವೋ ಸುಂದರಾಗಿಯೇ ಎಂದಿಗೂ ಬಾರದಂತ ಇಂಥ ಬಂಧನವನ್ನು ತಂದುಟ್ಟಿದ ಚಂದ್ರಶೇಖರನೇ ಬಲ್ಲನಲ್ಲದೆ ಎತ್ತವಿಲ್ಲ ಕಾಂತೆ ಬಿಡುಮರದ ಚಿಂತೆ.
2: ಹಾವೋ ಅಣ್ಣಯ್ಯ, ನಮ್ಮ ಸರ್ವ ಸಂಪತ್ತು ಅಧಿಕಾರವೆಲ್ಲ ಸಿಟ್ಟಿನಿಂದ ಕೈವಶ ಮಾಡಿಕೊಂಡು ಎನ್ನ ಪ್ರಾಣಪತಿಯ ಧರ್ಮ ಸೆರೆಯನ್ನು ಬಿಡುವಂತರಾಗಿರಿ ಅಣ್ಣಯ್ಯ. ನಾ ಮುಗಿವೆನು ಕೈಯ.
1: ಸಚಿರಪ್ಪ ನಾಯಕಿಯರೇ, ವೃತ ಯಾತಕ್ಕೆ ರೋಧಿಸುವಿರಿ? ಅಸಮರ್ಥನಾದ ನಿಮ್ಮ ಗಂಡನ ಪೌರುಷ ಪ್ರತಾಪವೆಲ್ಲ ಕಂಡು ಹೋಗಿರುವುದು ನಿಮಗೆ ರಂಡತ್ವವನ್ನು ಉಂಟು ಮಾಡಲಿ. ಹಾಗೆ ಶ್ರೀಮಂತ ಮಣಿಯರೇ, ಶೃಂಗಾರ ರಸವಾಹಿನಿಯರೇ,
0: ಖಂಡಿತದಿ ಬಂದಿಕಾನಿಯಲ್ಲಿ ಹಾಕುವಂತವರಾಗಿರಿ. ಇದು ಅಲ್ಲದೆ ಅಂಬಾರಿಯ ಇರುವ ಬಂದಿಕಾನಿಯಲ್ಲಿ ಹಾಕುವಂತವರಾಗಿರಿ. ಒಬ್ಬರೇ ಜಿಟ ಜಿಟರೇ.

0: ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪಳಾದ ಭೈರವ ಪರ್ವತವೇ ಮಂದಿರ ಮಾಗಲುಳ್ಳ ಶ್ರುತಿ ಸುಮತಿ ಅತರ್ಕ್ಯ ನಿತ್ಯ ನಿರಂಜನೆ ನಿಗಮ ಗೋಚರೆ ಶಪೆ ದಪೆ ಶಾರದಪೆ ರಮೆ ಸಚಿ ಅರಂಧುತಿ ಅಹಲಾವತಿಯರ ನೃತಿಯ ಪರಂಪರ ಲೋಲಧಾರಿಯಾಗಿ ಸ್ವರ್ಗ ಮತ್ಯ ಪಾತಾಳ ಮೂರು ಲೋಕಗಳನ್ನು ಮೋಹಿನಿಗೊಳಿಸುವ ಪುತ್ಥಳಿಯಾಗಿ ಕಂಡು ಸಾಗರಮಂ ಬೀರವ ಮಂದರಾತ್ರಿಯನ್ನು ತಪ್ಪುವ ಧಡಜ್ಞ ಗುಡುಗನ್ನುವ ಗಡು ಭೀಕರಮಾದ ಸಿಂಹರುಳಾಗಿ ಶ್ರೀಮತ್ ಶಂಕರೇಶ್ವರಿ ಸಾಕ್ಷಾತ್ ಅಂಬಾ ಮಹೇಶ್ವರಿ ಎಂದು ತಿಳಿಯಲ ಸೇವಕಾಗ್ರಣಿ ಧೀಮಣಿ ಸೇವಕ ವಜ್ರ ವೈಡೂರ್ಯ ಗೋವೇದಿಕ ಪುಷ್ಯರಾಗ ಮರಕದ ಮಾಣಿಕ್ಯದಿಂದ ನಿರ್ಮಿತವಾದ ಈ ಸಭಾಂತರಕ್ಕೆ ಬಂದ ತಾತ್ಪರ್ಯವೇನೆಂದರೆ ಎನ್ನ ಭಕ್ತಾದಿಗಳು ನಮ್ಮ ಸ್ತುತಿಸ ಕಾರಣ ಬರೋಣವಾಯಿತು ಸೇವಕಾಗ್ರಣಿ ಧೀಮಣಿ
1: ಅಮ್ಮ ಚಂದ್ರಶೇಖರಿಯಾದ ಅಮ್ಮರವರೇ ಎನ್ನ ಪೂರ್ವ ಸುಕೃತದ ಕರ್ಮ ನಾನೆಂದು ಹೇಳಲಿ ಆ ಶುಂಭ ನಿಶುಂಭ ನಮ್ಮ ರಕ್ಕಸರು ನಮ್ಮ ಅಮರಾವತಿ ಪಟ್ಟಣಕ್ಕೆ ಬಂದು ನನ್ನ ಎಂಡಂದಿರಾದ ಸಚಿ ರಂಭಾ ಮೇನಕಿಯರನ್ನು ಗೋಳಾಡಿಸಿ ಅತಿ ಕಷ್ಟಕ್ಕೆ ಗುರು ಮಾಡಿದರು ಮಾತೆ ಲೋಕ ಪ್ರಖ್ಯಾತೆ
0: ಹೇ ದೇವೇಂದ್ರನೇ ನೀನು ಅಂಜಬೇಡ್ರಿ ಆ ರಕ್ಕಸರಿಗೆ ಕಾಲ ಮೃತ್ಯುವಿನಂತೆ ಮುಂಚೆ ತೊಡರಿ ಅಸುರರ ಪಡಿಯನ್ನು ಯಮಧರ್ಮ ನಗರಕ್ಕೆ ಅಟ್ಟಿಸಿ ಕಳುಹಿಸಿ ಬಿಡದನು ದೇವೇಂದ್ರ ಸದ್ಗುಣ ಸಾಂದ್ರ
1: ಮಾ ಪರ್ವತರಾಜ ಶಿರೋ ರತ್ನಳಾದ ಮಹಾದೇವಿಯೇ ಕೇಳು ಆ ಕೂಳ ರಕ್ಕಸರು ನಮ್ಮನ್ನು ಸೆರೆಮನೆಯಲ್ಲಿ ಹಾಕಿ ನಮ್ಮನ್ನು ಪರಿಪರಿಯಿಂದ ಗೋಳಾಡಿಸಿದರು ಆ ಕೂಳ ರಕ್ಕಸರ ಶಿರ ಚಂಡಾಡಿ ನಮ್ಮನ್ನು ರಕ್ಷಿಸು ಭವಾನಿ ಲೋಕ ಪಾವನಿ
0: ಅಮ್ಮ ಶಚಿದೇವಿಯೇ ಕೇಳು ಅಮಂಗಲ ಮುಂಡೆ ಗಂಡರಿಗೆ ಲಯಾಂಗಿನಿಯಾಗಿ ನುಂಗಿ ನಿಮಗೆಲ್ಲ ಮಂಗಳವನ್ನು ಉಂಟು ಮಾಡುವೆ ನೀನೇನು ಅಂಜಬೇಡ ಮಗಳೇ ಭಾಗ್ಯ ಸಂಪನ್ನಳೆ
1: ಸಾರಥಿ ಸಾರಥಿ ಎನ್ನುವರು ಸ್ವಾಮಿ ತಾವುದಾರು ತಮ್ಮ ನಾಮ
2: ಹಾಕಿದವೇ ಸಾರಥಿ ನಾವುದಾರಂದರೆ ಶರತ್ಕಾಲದ ಶಶಂಕರನಂತೆ ಜಳಪಿಸುವ ಆಯುಧದ ಒಳಪಿಗೆ ಬಾಯಿ ಬಿಡುತ್ತಾ ಅರಣ್ಯಕ್ಕೆ ಮೈಗೊಟ್ಟರು ಮಿಕ್ಕಿದ ಚೌರ್ಯವುಳ್ಳ ಮಕ್ಕಮಾರಿ ಕಾಲದ ಕಥನಾದ ಸುಗ್ರೀವ ಮಹಾರಾಜನೆಂದು ಜೈಬೇರಿ ಒಡಿಸುವಂತನಾಗು ಸಾರಥೇ ಅತಿ ಜಾಗ್ರತೆ
1: ಸುಗ್ರೀವ ಮಹಾರಾಜರಾದರೆ ಈ ರಂಗುಮಟ್ಟ ಪಕ್ಕ ಬಂದ ಕಾರಣವೇನು ಬುದ್ಧಿ
2: ಸಾರಥಿ ಈ ಸಭಾಂತರಕ್ಕೆ ಬಂದ ಕಾರಣವೇನೆಂದರೆ ಶುಂಭರಾಧಿಪನಾದ ಶುಂಭ ಮಹಾರಾಜನು ಕರೆ ಕಳಿಸಿದ ಕಾರಣ ಬಂದಿರುವನು ನಮ್ಮ ರಾಜನು ದಾವಲ್ಲಿರುವನು ಸಾರಥಿಯೇ ಮಾತಿನಲ್ಲಿ ಚಮತ್ಕೃತಿ ಶುಂಭ ಮಹಾರಾಜನೇ ಕೇಳು ಮಂದಾರ ಪರ್ವತ ಜಾಳಿಂದರ ಗಂಧಮಾದ ಗಿರಿ ಗೋರಾಳಂ ಪೊಕ್ಕು ಕೆಲವು ಮೃಗಗಳನ್ನು ತೆರೆದು ಬರುತ್ತಿರುವ ಮಾರ್ಗದೋಳ್ ಒಂದು ಅಚೋದ್ಯವನ್ನು ಕಂಡನು ಈ ಹಿಮಾದ್ರ ಪೂರ್ವ ಭಾಗದೋಳ್ ಪೂರ್ವ ಕನ್ಯಾ ಶಿರೋಮಣಿ ಕುಳಿತಿರ್ಪಳು ಆಕೆಯ ರೂಪ ಲಾವಣ್ಯ ಎಣಿಸಬೇಕಾದರೆ ಪಣಿರಾಜನಿಗಾದರೂ ಅಸಾಧ್ಯವಾಗಿರುವುದು ಆ ಓ ರಾಜ ಕಾಂತಿರತ್ನವಿಲ್ಲದ ಸೌಭಾಗ್ಯ ಎಷ್ಟಿದ್ದರೆ ಏನು ಸಾರ್ಥಕ ರಾಜ ರವಿಕೋಟಿ
1: ಹೇ ಸುಗ್ರೀವ ನೀನು ಆಡಿದ ಮಾತು ಜೊತೆ ಹೇಳು ನೀನು ಈ ಮಾದ್ರಿಪ ಕನ್ನಡಕ್ಕೆ ಹೋಗಿ ನಮ್ಮ ಸಂಪತ್ಕಾರದ ಸುದ್ದಿಯಮ್ಮ ಬಾಲಿಗೆ ತಿಳಿಸಿ ಆಕೆಯನ್ನು ಸಂತೋಷದಿಂದ ಕರೆ ತರುವಂತವನಾಗ ಸುಗ್ರೀವ ದೈತ್ಯರಿಗೆಲ್ಲ
2: ಸಂಜೆ ಇದೇನು ಈ ಮಹಾಚಲ ಪರ್ವತವು ಈ ಸ್ತ್ರೀಯರ ರೂಪ ಲಾವಣ್ಯವನ್ನು ನೋಡಿದೆಯಾಳೇ ಮೀನುದಾರು ನಿನ್ನ ಪೆಸರೇನು ಅರಣ್ಯದಲ್ಲಿ ಇರುವ ಕಾರಣವೇನು ತಾಯೇ ಸೌಖ್ಯ ಪ್ರದಾಯ
0: ಈ ತತ್ಕಾಲದಲ್ಲಿ ನಿನಗೆ ನನ್ನ ಮೇಲೆ ಕತ್ತಲಾಚಿ ಹುಟ್ಟಿದ ಬಳಿಕ ನನ್ನದೊಂದು ಶಪಥ ಬರೋದು ಅದು ಏನೆಂದರೆ ನನ್ನ ಪಣಿಯಲ್ಲಿ ಗಂಡನನ್ನು ಪಡೆದಿದ್ದರೆ ನೀನು ಏದ ಮಾತು ನಿಜವಾಗುತ್ತಿತ್ತು ಆದರೆ ಇದುವರೆಗೆ ನನಗೆ ಪರಪುರುಷರ ಮುಖವೇ ತೋಚನೆಯೇ ಸಹ ಇಲ್ಲವಾಗಿರಬಹುದು ನೀನು ಜಾಗ್ರತೆ ಹೋಗಿ ನಿಮ್ಮ ಸುಮ್ಮನಿಗೆ ತಿಳಿಸೇ ರಕ್ಕಸ ನಿನಗೆ ಯಾಕೆ
2: ಕೇಳುವಂತವಳಾಗು ಶುಂಭ ನಿಶುಂಭರ ಕರ್ಪುರೀಶರು ಅವರು ಮಹಾ ಸಮರ್ಥರು ಜಾಂಬರೆ ದೇವಂದಿರನನ್ನು ಒದ್ದು ಓಡಿಸಿದರು ಸ್ವರ್ಗದ ಅಧಿಕಾರವನ್ನೇ ಕಸೆದುಕೊಂಡರು ಅವರಿಗೆ ಶ್ರೀರತ್ನವೊಂದೇ ಕೊರತೆಯಾಗಿರುವುದು ಅವರ ಮಟ್ಟಿಗೆ ನೀನು ದೊರೆತರೆ ಹಾಲಿನಲ್ಲಿ ಸಕ್ಕರಿಸಿ ಬೆರೆದಂತಾಗುವುದು ನಾನು ನಿನಗೆ ಮಧ್ಯಸ್ಥನಾಗಿ ಬಂದಿರುವನು ನಿನ್ನ ಪಣಿಯಲ್ಲೇ ಇದ್ದುದಾಗಲಿ ನಾನು ಹೋಗಿ ಬರುತ್ತೇನೆ ಜನನೇ ಲೋಕ ಪಾವನೆ
1: ನಮ್ಮ ದೈತ್ಯರಾದ ಧೂಮ ರಾಕ್ಷ ಚಂಡ ಮುಂಡ ರಕ್ತ ಬೀದರಪ್ಪ ಪರಾಕ್ರಮಿಗಳನ್ನು ಕೊಲ್ಲಿದ ಕಾರಣವೇನು ಎಲೆ ದೇವಿಯೇ ಈ ದೇವತರು ನಿನಗೆ ಏನಾಗಬೇಕು ಚಿಕ್ಕಪ್ಪನ ಮಕ್ಕಳೇ ಅಥವಾ ದೊಡ್ಡಪ್ಪನ ಮಕ್ಕಳೇ ಎಂತ ಘಾತಕತನ ಮಾಡಿದಿ ಎಲೆ ಮೋಸಗಾರತಿ ಎತ್ತಕ್ಕೆ ನಿಲ್ಲ ದಾರಿ ಒಯ್ಯಾರಿ.

0: ನಿಶ್ಚಿಂಬನೆ ತಾಳ ಇಲ್ಲದೆ ಯಾತಕ್ಕೆ ಬಗಳಾಡವಿ? ವ್ಯರ್ಥವಾಗಿ ಸತ್ತು ಹೋದಿಯಲೋ ನಿಶ್ಚಿಂಬ, ನಿನಗಾಯ್ತು ಆಯುಷ್ಯವೆಂಬ.
1: ನನ್ನ ತಮ್ಮನಾದ ನಿಶುಂಬನ ಹೋದ ಸಂಗತಿ ಹೇಳಾಯಿತು
2: ಸ್ವಾಮಿ. ನಿಮ್ಮ ತಮ್ಮನಾದ ನಿಶುಂಬನ ರಣಾಗ್ರದಲ್ಲಿ ಮಡಿದು ಹೋದ ಸ್ವಾಮಿ.
1: ಎಲಾ ಸಾರಥಿ, ಏನು ಮೋಸವಾಯಿತು, ಏನು ಘಾತವಾಯಿತು ಎಲಾ ಸಾರಥಿ? ನಾನಂದ್ರು ಹೇಳಿದಂತೆ ನಾ ಕೇಳುವಂತ

ಬೇಕಾಗಿತ್ತು. ಅಷ್ಟೈಶ್ವರ್ಯಕ್ಕೆ ಬೆಂಕಿ ಹಚ್ಚದೆ ಹಾಗೆ ನಮ್ಮ ತಮ್ಮನು ಹೋದ ಮೇಲೆ ನಾರಿದ್ದು ಸಾರ್ಥಕವೇನು? ರಂಜಿಸುವ ಮೋಹನ ಗಾರುತಿ ಮೋಸಗಾರುತಿ ಇಲೆಯ ನಾರಿ ಹಿಂದಕ್ಕೆ ಮಗು ಕೈಗಿನಲ್ಲಿ ಛೀ ಮಾರಿ ಎಂದು ಅನಿಸಿಕೊಂಡು ಎಷ್ಟು ದಿವಸ ಬದುಕುವಿ? ಇಲೆಯ ಇನ್ಯಾತಕ್ಕೆ ತಡವು? ಜಾಗೃತಿಯಿಂದ ವಿದ್ದಕ್ಕೆ ನಿಲ್ಲುವಂಥವಳಾಗ ನಾರಿ ಮದನಘಟ ಹಾರಿ ಜಾಗೃತಿಯಿಂದ ವಿದ್ದಕ್ಕೆ ನಿಲ್ಲುವಂಥವಳಾಗ.

ಕುಡಗನಾದ ಸುಂಭನೆ ವ್ಯರ್ಥವಾಗಿ ಮಡದು ಹೋಗಿಯಲ್ಲ ಸುಂಭ, ನಿನಗಾಯ್ತು ಆಯುಷ್ಯ ವಿಳಂಬ. ಸಾರಥಿ, ಜಾಗೃತಿ ದೇವತೆಗಳನ್ನು ಕರೆತರುವಂತವನಾಗು.

ಇದುವರೆಗೆ ದೊಡ್ಡಾಟದಲ್ಲಿ ದೇವಿ ಕಥೆಯನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ವೆಂಕಪ್ಪ ದಾಸರ್, ನರಸಪ್ಪ ಮತ್ತು ಸಂಗಡಿಗರು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ. ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಕೇಳಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತದಲ್ಲಿ ಪಂಡಿತ್ ಶಿವಕುಮಾರ್ ಶರ್ಮಾ ಅವರ ಸಂತೂರ್ ವಾದನವನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:30. ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ತುಮ್ಕೋನಾ ಬೂಲ್ಪಾಯಿಂಗೆ ಚಿತ್ರದ ಗೀತೆ. ಸಲೀಂ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಡಿ ಮಲಿಕ್.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಉದಿತ್ ನಾರಾಯಣ್ ಮತ್ತು ಅನುರಾಧ ಪಡವಾಲ್ ಅವರ ಧ್ವನಿಯಲ್ಲಿ ಕೇಳಿ ಹಮ್ ತುಮಾರೆ ಹೈಸನಂ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಿಖಿಲ್ ವಿಜಯ್.

ಸಂಜಯ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷ್ಮಿಯ. ಕ್ಯಾ ದಿಲ್ಲೇ ಕಹಾ ಚಿತ್ರದ ಗೀತೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ.

ಸಲೀಂ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಡಬು ಮಲಿಕ್ ಅವರ. ಮೈನೆ ದಿಲ್ ತುಜ್ಕುದಿಯಾ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಗ್ನಿಕ್.

ಲತಾ ಮಂಗೇಶ್ಕರ್ ಮತ್ತು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಕೇಳಿ ಮುತ್ಸೆ ದೋಸ್ತಿ ಕರೋಗೆ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಹುಲ್ ಶರ್ಮಾ.

ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿ ಗೀತೆ ಕೊಂಚಾಡಿ ಸೀತಾರಾಮ್ ಭಟ್ ಅವರ ರಚನೆ ರಂಗಗಾನದಲ್ಲಿ. 6:40 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರ್ ಕಾಲೇಜು ಮೈಸೂರು, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 7:45 ನಿಮಿಷಕ್ಕೆ ಚಿತ್ರಗೀತೆಗಳು ಹಾಗೂ 9:45 ನಿಮಿಷಕ್ಕೆ ಚಿತ್ರಗೀತೆಗಳು. ಸಂಜೆಯ ಪ್ರಸಾರದಲ್ಲಿ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ನಿಮಿಷಕ್ಕೆ ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ. 6:51 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸನ್ವಾಣಿ, ಮರಗೆಣಸಿನ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. ರಾತ್ರಿ 10:30 ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಇದುವರೆಗೆ ನಿಲಯದಿಂದ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:11. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಗುವುದು. ಮತ್ತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರ ಕಾರ್ಯ 5:53 ನಿಮಿಷಕ್ಕೆ. ಹಾಗಾದರೆ ನಿಮ್ಮ ಬಾನುಲಿ ಸ್ನೇಹಿತ ಬಿ ವಿಜಯರಾಜೇಂದ್ರನಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.